ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ಕೇಳಿದ್ವಿ, ನಿಮ್ಮ ಬದುಕಿನಲ್ಲಿ ನೀವು ಅಳವಡಿಸಿಕೊಂಡಿರುವಂತಹ ಎರಡು ಉತ್ತಮ ಮೌಲ್ಯಗಳು ಯಾವುದು ಅಂತ. ನಿಮ್ಮ ವ್ಯಕ್ತಿತ್ವದ ಅಡಿಪಾಯ ಅಂತ ಹೇಳಬಲ್ಲಂತಹ ಎರಡು ಮೌಲ್ಯಗಳ ಕುರಿತಾಗಿ ನಮಗೆ ಮೆಸೇಜ್ ಕಳಿಸಿ ಅಂದಿದ್ವಿ. ನಾಗಪತಿ ವಿ ಹೆಗ್ಡೆ ಸಾಗರದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಸಮಯ ಪ್ರಜ್ಞೆ ಹಾಗೂ ಪ್ರಾಮಾಣಿಕತೆ ನನ್ನ ವ್ಯಕ್ತಿತ್ವದ ಗಟ್ಟಿ ಅಡಿಪಾಯ. ಪ್ರತಿದಿನವೂ ಕೂಡ ಒಂದೇ ಸಮಯಕ್ಕೆ ನನ್ನ ಅಂಗಡಿಯನ್ನು ತೆಗಿತೀನಿ, ಹಾಗೆಯೇ ಬರುವಂತಹ ಗ್ರಾಹಕರಿಗೆ ಪ್ರಾಮಾಣಿಕವಾಗಿ ಯಾವುದೇ ಕಪಟ ಇಲ್ಲದೆ ಮೋಸ ಇಲ್ಲದೆ ವ್ಯಾಪಾರವನ್ನು ಮಾಡ್ತೀನಿ. ಇದೇ ಕಾರಣಕ್ಕಾಗಿ ಇವೆರಡನ್ನ ನನ್ನ ಮೌಲ್ಯಗಳು ಅಂತ ಹೇಳ್ತೀನಿ ಅಂತ. ಶಾಂತಾಚಾರ ಬಡಿಗೇರ ಅವರು ಹೇಳಿದ್ದಾರೆ, ಕಷ್ಟಪಟ್ಟು ದುಡಿಯುವಂತಹ ಮನಸ್ಸು, ತಾಳ್ಮೆಯಿಂದ ಕಾಯುವಂತಹ ಗುಣ, ಹಾಗೆ ಭಕ್ತಿಯಿಂದ ಬದುಕುವ ನಂಬಿಕೆ ನನ್ನ ವ್ಯಕ್ತಿತ್ವದ ಶಕ್ತಿ ಅಂತ. ಮಂಡಿಕಲ್ ಕೃಪಾ ಅವರು ಮೆಸೇಜ್ ಮಾಡ್ತಿದ್ದಾರೆ, ನನ್ನನ್ನು ರೂಪಿಸಿದ್ದು ಸಹನೆ ಹಾಗೂ ಮನುಷ್ಯತ್ವ ಅಂತ. ಇವೆರಡನ್ನು ಕೂಡ ನನ್ನ ಸಂಸ್ಕಾರ ಅಂತ ಹೇಳ್ತೀನಿ. ತಾಳ್ಮೆಯಿಂದ ಬದುಕೋದು ಹಾಗೆ ಮಾನವೀಯತೆಯನ್ನು ರೂಢಿಸಿಕೊಂಡಿರೋದು ನನಗೆ ಅತೀವ ನೆಮ್ಮದಿಯನ್ನು ಕೊಟ್ಟಿದೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹೀಗೆ ನೀವು ಕೂಡ ನಿಮ್ಮ ವ್ಯಕ್ತಿತ್ವದ ಅಡಿಪಾಯ ಅಂತ ಹೇಳಬಲ್ಲಂತಹ ಎರಡು ಮೌಲ್ಯದ ಕುರಿತಾಗಿ ನಮಗೆ ಮೆಸೇಜ್ ಮಾಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾನು ಕೇಳಿರುವಂತಹ ಪ್ರಶ್ನೆಗೆ ಸಿದ್ದಲಿಂಗಮೂರ್ತಿ ಅವರು ಹೇಳ್ತಾ ಇದ್ದಾರೆ, ನನ್ನ ತಂದೆಯಿಂದ ನಾನು ಪಡೆದಂತಹ ಬಳುವಳಿ, ಸತ್ಯನಿಷ್ಠೆ ಹಾಗೆ ನಿಷ್ಠುರವಾದಂತಹ ವ್ಯಕ್ತಿತ್ವ ಇವೆರಡನ್ನೂ ಕೂಡ ನನ್ನ ಬದುಕಿನಲ್ಲಿ ನಿರಂತರವಾಗಿ ಅಭ್ಯಾಸ ಮಾಡಿಕೊಂಡು ಬಂದಿದ್ದೀನಿ. ಸತ್ಯಕ್ಕೆ ಬದ್ಧವಾಗಿ ಇರೋದು ಹಾಗೆ ನಿಷ್ಠುರವಾಗಿ ಮಾತಾಡೋದು, ನಿಷ್ಠುರವಾಗಿ ನಡೆದುಕೊಳ್ಳೋದು, ನ್ಯಾಯದ ಪರ ನಿಲ್ಲೋದು ನನ್ನ ವ್ಯಕ್ತಿತ್ವ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಎನ್ ಕಲ್ಲಪ್ಪ ಅವರು ಚನ್ನಪಟ್ಟಣದಿಂದ ಮೆಸೇಜ್ ಮಾಡ್ತಾ ಹೇಳ್ತಾ ಇದ್ದಾರೆ, ನನ್ನ ಜೀವನದಲ್ಲಿ ತಾಳ್ಮೆ ಮತ್ತು ಸಹನೆಯಿಂದ ನಡೆದುಕೊಂಡು ಬಂದಿದ್ದೇನೆ, ಅದೇ ರೀತಿ ಕೊಟ್ಟ ಮಾತಿಗೆ ತಪ್ಪಲಾರೆ ಅನ್ನೋದನ್ನು ಕೂಡ ಅಳವಡಿಸಿಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ನಾನು ಕೊಟ್ಟ ಮಾತಿನಿಂದ ಹಿಂದಕ್ಕೆ ಬರುವಂಥ ಚಾನ್ಸೇ ಇಲ್ಲ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಹರೀಶ್ ಅವರು ಹೇಳ್ತಿದ್ದಾರೆ, ಸತ್ಯ ಮತ್ತು ತಾಳ್ಮೆ ನನ್ನ ತಾಯಿ ನನಗೆ ಹೇಳ್ಕೊಟ್ಟಂತ ಪಾಠ, ಅವರ ಕಾಲಾನಂತರ ನಾನು ಕೋಪ ಬಿಟ್ಟಿರೋದು ನನಗೆ ಬಹಳನೇ ಸಂತೋಷ ಕೊಟ್ಟಿದೆ ಮತ್ತು ಸಮಾಧಾನ ತಂದುಕೊಟ್ಟಿದೆ. ಶಾಂತವಾಗಿ ಇದ್ದು ಬಿಡ್ತೀನಿ ರೇಡಿಯೋ ಕೇಳ್ಕೊಂಡು ಆರಾಮಾಗಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ತೀರ್ಥೇಶ್ ಅವರು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ಸಮಯದಲ್ಲಿ ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ. ನಿಮ್ಮ ಬದುಕಿನಲ್ಲಿ ನೀವು ಗಟ್ಟಿಯಾಗಿ ನಂಬಿರುವಂತಹ ಮೌಲ್ಯಗಳು ಯಾವುದು, ಆಚರಣೆಗೆ ತಂದಿರುವಂತಹ ಮೌಲ್ಯಗಳು ಯಾವುದು. ಬಹಳಷ್ಟು ಮೌಲ್ಯಗಳನ್ನ ನಾವು ರೂಢಿಸ್ಕೊಂಡಿರ್ತೀವಿ, ಆದರೆ ಅದರಲ್ಲಿ ನಿಮ್ಮ ವ್ಯಕ್ತಿತ್ವ ಅಂತ ಕೂಡಲೇ ನಿಮ್ಮ ಮನಸ್ಸಿಗೆ ಬರುವಂತಹ ಎರಡು ಬಹುಮುಖ್ಯ ವ್ಯಾಲ್ಯೂಸ್ ಯಾವುದು ಅಂತ ನಮಗೆ ಮೆಸೇಜ್ ಮಾಡಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

ಆಕಾಶವಾಣಿಯ ಎಫ್ ಎಂ ರೈಂಬೋ ಕೇಳ್ತಾ ಇದ್ದೀರಿ, ತುಂಬಾ ಜನ ಮೆಸೇಜ್ ಮಾಡಿದ್ದೀರಿ. ಮಂಜುನಾಥ್ ಇಂದರ್ಗಿ ಹೇಳ್ತಿದ್ದಾರೆ, ಸಿರಿತನವೇ ಇರಲಿ, ಬಡತನವೇ ಇರಲಿ, ಕಷ್ಟನೇ ಇರಲಿ, ಸುಖನೇ ಇರಲಿ, ವ್ಯಕ್ತಿ ಯಾರೇ ಆಗಿರಲಿ, ಮನೆಯವರೇ ಇರಲಿ, ಹೊರಗಿನವರೇ ಇರಲಿ, ನೇರವಾಗಿ ಮಾತಾಡೋದು, ನಿಷ್ಠುರವಾಗಿ ನಡೆದುಕೊಳ್ಳೋದು ನನ್ನ ಅಭ್ಯಾಸ. ಇದನ್ನು ನನ್ನ ತಂದೆಯಿಂದ ಕಲ್ತ್ಕೊಂಡು ಬಂದಿದ್ದೇನೆ. ನ್ಯಾಯ, ನೀತಿ, ಸತ್ಯ, ಧರ್ಮ ಹಾಗೆ ದೇಶದ ಪರವಾಗಿದ್ದೇನೆ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಅನಂತಮೂರ್ತಿ ಅವರು ಹೇಳಿದ್ದಾರೆ, ಪರೋಪಕಾರ ನನ್ನ ಬದುಕಿನಲ್ಲಿ ನಾನು ಮೈಗೂಡಿಸಿಕೊಂಡು ಬಂದಿರುವಂಥ ಮೌಲ್ಯ. ನಾವು ಒಬ್ಬರಿಗೆ ಸಹಾಯ ಮಾಡಿದ್ರೆ ಅವರೇ ನಮಗೆ ಸಹಾಯ ಮಾಡಬೇಕು ಅಂತ ಇಲ್ಲ, ನಮ್ಮ ಕಷ್ಟದ ಸಂದರ್ಭದಲ್ಲಿ ಮತ್ತಿನ್ಯಾವುದೋ ರೂಪದಲ್ಲಿ ಸಹಾಯ ನಮ್ಮ ಕಡೆಗೆ ಬರುತ್ತೆ ಅನ್ನೋದನ್ನು ನಾನು ಖಂಡಿತವಾಗ್ಲೂ ನಂಬ್ತೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ, ನಾನು ಸಮಯ ಪ್ರಜ್ಞೆಯನ್ನು ಹಾಗೆಯೇ ಶಾಂತವಾಗಿ ಇರುವಂತಹ ಮೌಲ್ಯವನ್ನು ರೂಢಿಸ್ಕೊಂಡಿದ್ದೀನಿ. ಸಮಯವನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತೀನಿ. ಹಾಗೆ ಯಾವುದೇ ಗೌಜು ಗದ್ದಲ ಗಲಾಟೆಗೆ ನಾನು ಹೋಗೋದಿಲ್ಲ, ಶಾಂತವಾಗಿ ಇರೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಇದೇ ರೀತಿಯಾಗಿ ನೀವು ಕೂಡ ಬದುಕಿನಲ್ಲಿ ಒಂದಾದರೂ ಮೌಲ್ಯವನ್ನು ತುಂಬ ಗಟ್ಟಿಯಾಗಿ ನಂಬ್ಕೊಂಡಿರ್ತೀರಿ, ಅದನ್ನೇ ಪಾಲಿಸ್ತಾ ಇರ್ತೀರಿ, ಅದು ಯಾವುದು ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿತ್ವದ ಅಡಿಪಾಯ ಅಂತ ಹೇಳಬಲ್ಲಂತಹ ಎರಡು ಮೌಲ್ಯಗಳು ಯಾವುದು ಅನ್ನೋದು ನಮ್ಮ ಪ್ರಶ್ನೆ. ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480909013 ನಮ್ಮ ವಾಟ್ಸಪ್ ಸಂಖ್ಯೆ.

ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ತುಂಬ ಜನ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀರಿ, ತುಂಬ ಸಂತೋಷ ಆಗ್ತಾ ಇದೆ. ಸಂಜೆಯ ಬಾನಿನಲ್ಲಿ ಒಳ್ಳೆಯ ಮಾಹಿತಿ ಹಾಗೆ ಮಾತು ಹಾಡುಗಳು ಧನ್ಯವಾದಗಳು ಅಂತ ಹೇಳಿ ಪನ್ನಗಾಟಿ ಅನಂತಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ. ಅಂಕಿತ್ ಅವರು ಬೆಂಗಳೂರಿನಿಂದ ಹೇಳ್ತಿದ್ದಾರೆ, ಹಣ ಸಂಪಾದನೆ ಎಷ್ಟೇ ಕಡಿಮೆ ಇದ್ರೂ ಕೂಡ ಉಳಿತಾಯ ಮಾಡೋದು ಹಾಗೆ ಖರ್ಚನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸೋದು ಇದು ನನ್ನ ಮೊದಲ ಗುಣ. ಮತ್ತಿನ್ನೊಂದು, ಎಲ್ಲಿ ಮಾತಾಡಬೇಕು ಎಲ್ಲಿ ಮೌನದಿಂದ ಇರಬೇಕು ಅನ್ನುವಂಥ ಸಾಮಾನ್ಯ ಜ್ಞಾನ, ಇವೆರಡೂ ಕೂಡ ನನ್ನ ವ್ಯಕ್ತಿತ್ವವನ್ನು ರೂಪಿಸಿದೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಸಮಚಿತ್ತದಿಂದ ಕೆಲಸ ಮಾಡಿದ್ರೆ ಮಾತ್ರ ಯಶಸ್ವಿ ಆಗುತ್ತೆ. ಭಕ್ತಿಭಾವದಿಂದ ಕೆಲಸ ಮಾಡಬೇಕು, ಒಳ್ಳೆಯ ಮಾತುಗಳನ್ನ ಆಡಬೇಕು, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅನ್ನೋಂಥ ಗಾದೆ ಇದೆ ಅಂತ ಹೇಳಿ ಅಕ್ಕಲಕೋಟೆ ತಾಲೂಕಿನ ಮೈಂದರಗಿಯ ಈರಣ್ಣ ಜೀವೂರ ಅವರು ಸಂದೇಶ ಕಳಿಸಿದ್ದಾರೆ. ಈ ಒಂದು ಮೌಲ್ಯವನ್ನು ಅವರು ರೂಢಿಸ್ಕೊಂಡು ಬಂದಿದ್ದಾರಂತೆ. ತಂದೆಯೇ ತಾಯಿಯಿಂದ ನಾವು ಕಲ್ತಿರುವಂತಹ ಮೌಲ್ಯಗಳು ತುಂಬಾ ಶ್ರೇಷ್ಠವಾದದ್ದು. ಅದು ಯಾವುದು ಅಂದರೆ ಸತ್ಯಪ್ರಿಯತೆ, ಸತ್ಯದ ದಾರಿಯಲ್ಲಿ ನಡೆಯುವಂಥದ್ದು, ಹಾಗೆ ಹಿರಿಯರಿಗೆ ಗೌರವವನ್ನು ನೀಡುವಂಥದ್ದು, ಇವೆರಡನ್ನು ಕೂಡ ನನಗೆ ನನ್ನ ತಂದೆ ತಾಯಿ ಹೇಳಿಕೊಟ್ಟಿದ್ದಾರೆ, ಇದೇ ನನ್ನ ವ್ಯಕ್ತಿತ್ವದ ಮೌಲ್ಯ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಯಲ್ಲಪ್ಪ ಯಾದವ್ ರಾಯಚೂರಿನಿಂದ ಈ ಒಂದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಏನೇ ಆದರೂ ಕೂಡ ಪ್ರಾಮಾಣಿಕತೆಯನ್ನು

ಕೊಡದೇ ಇರೋದು, ನಮಗೆ ಸಿಗುವಂತಹ ಸೂಚನೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸೋದು ನನ್ನ ಸ್ವಭಾವ ಅಂತ ಹೇಳಿ ಮೋನಿಕಾ ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ನಾನಂತೂ ಸರಿಯಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ, ಆದರೆ ಮನೆಯವರಾಗಲಿ ಹೊರಗಿನವರೇ ಆಗಲಿ ಇವನ ಲಾಭಕ್ಕಾಗಿ ಮಾತಾಡ್ತಾ ಇದ್ದಾನೆ ಅಥವಾ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋರೆ ಜಾಸ್ತಿ. ಈ ಜನಗಳ ಮಧ್ಯೆ ಹೇಗಿದ್ರೂ ತಪ್ಪು ಬಿಡ್ರಿ ಅಂತ ಹೇಳಿ ಮುಧೋಳ ತಾಲೂಕಿನ ಅಕ್ಕಿ ಮರಡಿ ವಿಠಲ ಕಂಬಾರ ಅವರು ಸಂದೇಶ ಕಳಿಸಿದ್ದಾರೆ. ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿತ್ವದ ಮೌಲ್ಯಗಳು ಯಾವುದು, ನಿಮ್ಮ ವ್ಯಕ್ತಿತ್ವದ ಗಟ್ಟಿ ಅಡಿಪಾಯ ಅಂತ ಹೇಳಬಹುದು, ಇಲ್ಲ ನಿಮ್ಮ ಹೆಸರು ಕೇಳಿದ ಕೂಡಲೇ ಯಾರಾದರೂ ಹೇಳಬಲ್ಲಂತಹ ಎರಡು ಮೌಲ್ಯಗಳು ಯಾವುದು, ಯಾವುದನ್ನು ನೀವು ಪಾಲಿಸ್ಕೊಂಡು ಬಂದಿದ್ದೀರಿ, ರೂಢಿಗತ ಮಾಡಿಕೊಂಡಿದ್ದೀರಿ, ನಮಗೆ ಮೆಸೇಜ್ ಮಾಡಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಸ್ಫೂರ್ತಿದ ಹರೆಯ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸುರೇಂದ್ರ ಅವರು ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ನಾನು ಸ್ವ ಉದ್ಯೋಗಿ, ನನ್ನ ಕೆಲಸದಲ್ಲಿ ಗ್ರಾಹಕರಿಗೆ ಒಪ್ಪಿಕೊಂಡ ಸಮಯಕ್ಕೆ ಸರಿಯಾಗಿ ವಸ್ತುಗಳನ್ನ ತಲುಪಿಸ್ತೀನಿ, ಕೆಲಸ ಮಾಡಿಕೊಡ್ತೀನಿ. ಇವತ್ತಿನ ಕಾಲದಲ್ಲಿ ಒಳ್ಳೆಯತನ ದುರುಪಯೋಗ ಮಾಡ್ಕೊಳ್ಳೋರು ಜಾಸ್ತಿ ಅಂತ ಗೊತ್ತಿದ್ರು ಕೂಡ ಒಳ್ಳೆಯತನವನ್ನು ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ. ಇವೆರಡು ಮೌಲ್ಯಗಳನ್ನ ನಾನು ರೂಢಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳನ್ನ ಓದ್ತಾ ಬಹಳನೇ ಖುಷಿಯಾಯಿತು. ಪ್ರತಿಯೊಬ್ಬರಿಗೂ ಕೂಡ ಈ ಮೌಲ್ಯಗಳು, ಮೌಲ್ಯಾಧಾರಿತ ಬದುಕು ಮತ್ತು ಆದರ್ಶ ಅನ್ನೋದು ಒಂದು ರೀತಿ

ಆಮ್ಲಜನಕ ಇದ್ದ ಹಾಗೆ, ಬದುಕನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಬೇಕಾದಂತಹ ಇಂಧನ ಇದ್ದ ಹಾಗೆ. ಎಷ್ಟೋ ಸಲ ನಾವು ಅಂದ್ಕೊಳ್ತೀವಿ, ಬಂದ ಹಾಗೆ ಸ್ವೀಕರಿಸೋಣ ಬದುಕನ್ನು, ಆ ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಸಾಗೋಣ ಅಂತೆಲ್ಲ ಏನೇನೋ ಅಂದ್ಕೊಳ್ತೀವಿ. ಆದರೆ ಏನೇ ಅಂದ್ಕೊಂಡ್ರು ಕೂಡ ನಮ್ಮ ವ್ಯಕ್ತಿತ್ವ ಅನ್ನೋದು ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಇರುತ್ತೆ. ಎಷ್ಟೋ ಸಲ ನಾವು ರೂಢಿಸಿಕೊಂಡು ಬಂದಂತಹ ಅಭ್ಯಾಸಗಳನ್ನ ನಾವು ಬದಲಾಯಿಸ್ಕೋಬಹುದು, ಆದರೆ ಯಾವತ್ತಿಗೂ ಕೂಡ ಸ್ವಭಾವವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮದು ನಿರ್ಮಲ ಚಿತ್ತ, ಶಾಂತಚಿತ್ತ ಸ್ವಭಾವ ಆಗಿದ್ರೆ ನೀವು ಕೊನೆಯ ತನಕ ಹಾಗೆ ನಿರ್ಮಲವಾಗಿಯೇ ಇದ್ಬಿಡ್ತೀರಿ. ಆದರೆ ನೀವು ಪ್ರತಿಯೊಂದಕ್ಕೂ ಕೂಡ ಆತಂಕಕ್ಕೆ ಒಳಗಾಗುವಂತಹ, ಅವಸರ ಪಡುವಂತಹ ಸ್ವಭಾವ ನಿಮ್ಮದಾಗಿದ್ರೆ ಯಾವತ್ತಿಗೂ ಕೂಡ ಆ ಅವಸರವನ್ನು, ಆ ಆತಂಕವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಆದರೆ ಮ್ಯಾನೇಜ್ ಮಾಡೋದಕ್ಕೆ ಮಾತ್ರ ಸಾಧ್ಯ ಇದೆ. ಇದೇ ಕಾರಣಕ್ಕಾಗಿಯೇ ಇವತ್ತು ಒಂದು ಟೆಸ್ಟ್ನ ರೀತಿ ಕೇಳಿದ್ದು, ನೀವು ನಂಬಿದಂತಹ ಮೌಲ್ಯಗಳು ಯಾವುದು, ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿದಂತಹ ಮೌಲ್ಯಗಳು ಯಾವುದು ಅಂತ. ನಾವೆಲ್ಲ ಕೂಡ ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿಯೇ ಮೌಲ್ಯಗಳನ್ನು ಕೂಡ ರೂಢಿಸ್ಕೊಂಡಿರ್ತೀವಿ. ಹೆಚ್ಚಿನ ಜನ ಪ್ರಾಮಾಣಿಕತೆ, ಶ್ರದ್ಧೆ, ಸತ್ಯವಂತಿಕೆ, ನೇರ ನುಡಿ ಅಂತ ಹೇಳಿದ್ದು ನಿಜಕ್ಕೂ ಕೂಡ ಖುಷಿಯಾಯಿತು, ತುಂಬ ಸಂತೋಷವನ್ನು ಕೊಡ್ತು. ಥ್ಯಾಂಕ್ ಯು ಸೋ ಮಚ್. ಈ ಹೊತ್ತಿನಲ್ಲಿ ನಮ್ಮ ಜೊತೆಯಾಗಿ ಮೆಸೇಜ್ಗಳ ಮೂಲಕ ಸಂವಾದ ನಡೆಸ್ತಾ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗೋದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ರಿಗೂ ಕೂಡ ತುಂಬ ಪ್ರೀತಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ. ಇದು ಸ್ಫೂರ್ತಿಧಾರೆ ಕಾರ್ಯಕ್ರಮ ಆಗಿತ್ತು. ಕಾರ್ಯಕ್ರಮ ಹೇಗನಿಸ್ತು ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

101.8 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಶೈಲಾ ಯರ್ನಾಳ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಸಮಯ ಸರಿಯಾಗಿ 5:40. ಕಿಳಿ ಕರೆಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2703040 ಮತ್ತು 2703550. STD ಕೋಡ್ ಸಂಖ್ಯೆ 08352. ಬನ್ನಿ ಈಗ ಒಂದು ಪ್ರಕಟಣೆಯನ್ನು ಕೇಳ್ಕೊಂಡು ಬರೋಣ.

0: ಶ್ರೀ ಚೈತನ್ಯ ಟೇಸ್ಟ್ ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
1: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣಾ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
1: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
0: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
1: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
0: ಈ ಸುವರ್ಣ ಅವಕಾಶವನ್ನು ತಪ್ಪದೇ ಉಪಯೋಗಿಸಿಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
0: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.
2: ಕೆಳಗುರಿ ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಬನ್ನಿ, ಮೊದಲ ಕರೆ ಯಾರ್ದು ನೋಡೋಣ. ಹಲೋ
3: ಮೇಡಮ್.

0: ನಮಸ್ತೆ.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
0: ನಾವಿಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ ರೀ, ಗಂಗಪ್ಪ ಪಡಿಗೇರ್ ಅಂತ.
1: ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ ಗಂಗಪ್ಪ ಅವರ?
0: ಹ್ಞೂ ರೀ ಮೇಡಮ್.
1: ಓಕೆ, ಏನು ಮಾಡ್ಕೊಂಡಿದ್ರಿ
0: ಮೇಡಮ್? ನಾ ಟೈಲರಿಂಗ್ ಮಾಡ್ಕೊಂಡ್ರಿ.
1: ಹೌದಾ?
0: ಹ್ಞೂ
1: ಸರಿ. ಯಾವ ಹಾಡು ಬೇಕು ರೀ ನಿಮಗೆ?
0: ಅದು ಸೀತಾರಾಮ್ ಚಿತ್ರದೊಳಗಿಂದ ರೀ ಮೇಡಮ್.
1: ಸೀತಾರಾಮ ಚಿತ್ರದಿಂದ ಹಾಡು ಯಾವುದು?
0: ಬಂದೇ ಬರ್ತಾನೆ ರಾಮ, ಬಂದೇ ಬರ್ತಾನೆ ಅಂತ.
1: ಓಕೆ, ಆ ಹಾಡು ಬೇಕಾ?
0: ಹ್ಞೂ ರೀ ಮೇಡಮ್.
1: ಸರಿ, ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗ್ತಾ ಇದೆ, ಕೇಳಿ.
0: ನಮಸ್ಕಾರ ರೀ ಮೇಡಮ್.
1: ನಮಸ್ತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
3: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
2: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
3: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
2: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
3: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
2: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
3: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
2: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
4: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು. ನಿಮಗಿಷ್ಟವಾದ ಹಾಡನ್ನು ಕೇಳಲು ನಮಗೆ ಫೋನ್ ಮಾಡಿ. ನಮ್ಮ ಫೋನ್ ನಂಬರ್ಗಳು 08352-270-340 ಮತ್ತು 08352-270-350. ಬನ್ನಿ ಈಗ ಮುಂದಿನ ಕರೆಯುತ್ತಾ ಹೋಗೋಣ. ಹಲೋ,
5: ಹಲೋ,
4: ನಮಸ್ತೆ, ಹೇಳಿ ಹೇಳಿ, ನಿಮ್ಮ ಹೆಸರು?
5: ವಿಜಯನಗರ ಡಿಸ್ಟ್ರಿಕ್ಟ್ ಅಗ್ರಮಾಯ ತಾಲೂಕು ಪಂಪಸಾಗರದಿಂದ.
4: ವಿಜಯನಗರ ಜಿಲ್ಲೆ
5: ಅಗ್ರಮಾಯ ತಾಲೂಕು
4: ಹಗರಿ ಬೊಮ್ಮನ ತಾಲೂಕಾ
5: ಹಂಪಸಾಗರಿಂದ ಸೋಮಶೇಖರ್ ಪಟ್ಟಿಮರು.
4: ಸೋಮಶೇಖರ್, ಓಕೆ. ಏನು ಮಾಡ್ಕೊಂಡಿದ್ದೀರಿ ಸೋಮಶೇಖರ್ ಅವರೇ?
5: ನಮ್ದು ಕಿರಣ ಹಿಡಿದಿದೆ.
4: ಹೌದಾ, ಸರಿ. ರೇಡಿಯೋ ಕೇಳ್ತಾ ಇದ್ದೀರಿ?
5: ಹಾಂ, ಕೇಳ್ತಾ ಇದ್ದೀನಿ.
4: ಹ್ಞೂ, ಯಾವ ಚಿತ್ರದ ಗೀತೆ ಬೇಕು?
5: ನಮಗೆ ಚೂರಿ ಚಿಕ್ಕಣ್ಣ ಚಿತ್ರದಿಂದ.
4: ಚೂರಿ ಚಿಕ್ಕಣ್ಣ ಚಿತ್ರದಿಂದ ಹಾಡು?
5: ಹಾಂ, ಸೈಕಲ್ ಮೇಲೆ ಏರಿದೆ.
4: ಸೈಕಲ್ ಮೇಲೆ ಈ ಹಾಡು ಬೇಕಾ?
5: ಹಾಂ.
4: ಓಕೆ, ನಿಮ್ಮ ಹಾಡು ಬರ್ತಾ ಇದೆ, ಕೇಳಿ, ಎಂಜಾಯ್ ಮಾಡಿ.
5: ಥ್ಯಾಂಕ್ ಯು ಮೇಡಮ್.
4: ಥ್ಯಾಂಕ್ ಯು, ನಮಸ್ತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಬನ್ನಿ ಈಗ ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮುಂದಿನ ಕರೆಯತ್ತ ಹೋಗೋಣ. ಹಲೋ,
3: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ಹೇಳಿ.
3: ದಾವಣಗೆರೆ ಜಿಲ್ಲೆ ಸುರೇಶ್ ಬೆಣ್ಣೆ ಮೇಡಮ್.
2: ಹರಿಹರದಿಂದ ಸುರೇಶ್ ಅವರು.
3: ಹೌದು ಮೇಡಮ್.
2: ಓಕೆ ಸುರೇಶ್ ಅವರು, ಯಾವ ಹಾಡು ಬೇಕ್ರಿ ಇವತ್ತು?
3: ನಾನೊಬ್ಬ ಕಳ್ಳ ಮೇಡಮ್, ಅದರಲ್ಲಿ ಅರಳುತ್ತಿದೆ ಮೋಹ ಅಂತ ಇದೆ.
2: ನಾನೊಬ್ಬ ಕಳ್ಳ ಚಿತ್ರದಿಂದ ಅರಳುತ್ತಿದೆ ಮೋಹ. ಓಕೆ ಸರಿ, ನಿಮ್ ಹಾಡ್ ಬರ್ತಾ ಇದೆ ಸುರೇಶ್ ಅವರೇ.
3: ಮೇಡಮ್ ಅವರೇ, ಎಲ್ಲ ಮುಸ್ಲಿಮಾನ್ ಬಾಂಧವರಿಗೆ ಶುಭಾಶಯಗಳು.
2: ಓಕೆ, ನಿಮ್ ಶುಭಾಶಯಗಳನ್ನ ಕೇಳಿಸ್ಕೊಂಡಿದ್ದಾರೆ ಅವರು. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ ಹಾಡ್ ಬರ್ತಾ ಇದೆ, ಕೇಳಿ ಸುರೇಶ್. ಓಕೆ, ನಮಸ್ತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಬನ್ನಿ ಸ್ನೇಹಿತರೆ, ಈಗ ಮುಂದಿನ ಕರೆಯತ್ತ ಹೋಗೋಣ. ಹಲೋ
3: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ನಾ ಇಮಾಮ್ ಸಾಬ್ ಮೇಡಮ್.
2: ಯಾರು?
3: ಇಮಾಮ್ ಸಾಬ್.
2: ಇಮಾಮ್ ಸಾಬ್ ಅವರು, ಯಾವರಿಂದ ಕರೆ ಮಾಡ್ತಾ ಇದ್ದೀರಿ? ಬಾಗೇವಾಡಿಯಿಂದನಾ?
3: ಹಾಂ ಮೇಡಮ್.
2: ಓಕೆ, ಏನು ಮಾಡ್ಕೊಂಡಿದ್ದೀರಿ ಇಮಾಮ್ ಸಾಬ್ ಅವರೇ?
3: ಏನಿಲ್ಲ ಮೇಡಮ್, ಮದುವೆ
2: ಕಾರ್ಯಕ್ರಮ ಕೇಳ್ತಾ ಇದ್ದೀರಿ?
3: ಹಾಂ.
2: ಓಕೆ ಸರಿ, ಯಾವ ಚಿತ್ರದ ಹಾಡನ್ನು ಕೇಳೋಕೆ ಇಷ್ಟಪಡ್ತೀರಿ ಇವತ್ತು?
3: ನಮಗೆ ಕೃಷ್ಣ,
2: ಕೃಷ್ಣ ನೀ ಬೇಗನೆ ಬಾರೋ.
3: ಹಾಂ ಮೇಡಮ್.
2: ಹೇಳಿ. ಈ ರಾಧೆಗೆ ಗೋಪಾಲ ಈ ಹಾಡು ಬೇಕಾ? ಓಕೆ, ನಿಮ್ಮ ಚಿತ್ರದ ಹಾಡು ಬರ್ತಾ ಇದೆ, ಕೇಳಿ. ನಮಸ್ತೆ.

0: ಶ್ರೀ ಚೈತನ್ಯ ಟೇಸ್ಟು ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
1: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣೆ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
1: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
0: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
1: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
0: ಈ ಸುವರ್ಣ ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
0: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.
2: ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2703400 ಮತ್ತು 2703500. ಎಸ್ ಟಿ ಡಿ ಕೋಡ್ ಸಂಖ್ಯೆ 08352. ಬನ್ನಿ ಈಗ ಮುಂದಿನ ಕರೆಯತ್ತ ಹೋಗೋಣ.

0: ಹಲೋ
1: ಹಲೋ, ನಮಸ್ತೆ.
0: ನಮಸ್ತೆ, ಹೇಳಿ, ಯಾರು ಮಾತಾಡ್ತಾ ಇರೋದು?
1: ನಾನು ವಿಜಯಪುರ ಡಿಸ್ಟಿಕ್ ಕವಲಗಿಂತ ರೂಪಾ ವಾಡೇಕರ್ ಅಂತ ಹೇಳಿ ಮೇಡಮ್ ಮಾತಾಡ್ತಾ ಇರೋದು.
0: ಕವಲಗಿಂದ ರೂಪಾ?
1: ಹಾಂ ಮೇಡಮ್.
0: ಓಕೆ ರೂಪಾ, ಏನು ಮಾಡ್ಕೊಂಡಿದ್ದೀರಿ?
1: ನಾವು ಹೌಸ್ ವೈಫ್ ಇದ್ದೀವಿ ಮೇಡಮ್.
0: ಹೌಸ್ ವೈಫಾ, ಸರಿ. ಯಾವ ಚಿತ್ರದ ಹಾಡು ಬೇಕ್ರಿ ಇವತ್ತು?
1: ಅದ್ಧೂರಿ ಫಿಲ್ಮಿಂದ ಮುಸ್ಸಂಜೆ ವೇಳೆಯಲ್ಲಿ.
0: ಅದ್ಧೂರಿ ಚಿತ್ರದಿಂದ ಮುಸ್ಸಂಜೆ ವೇಳೆಯಲ್ಲಿ ಹಾಡ್ಬೇಕಾ? ಸರಿ, ನಿಮ್ಮ ಇಷ್ಟದ ಹಾಡು ಬರ್ತಾ ಇದೆ ರೂಪಾ, ಕೇಳಿ ಎಂಜಾಯ್ ಮಾಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ತೆ.
1: ಓಕೆ, ಥ್ಯಾಂಕ್ ಯು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಬನ್ನಿ ಈಗ ನೆಕ್ಸ್ಟ್ ಕಾಲರ್ ಯಾರು ನೋಡೋಣ. ಹಲೋ,
3: ನಮಸ್ತೆ ಮೇಡಮ್ ರೀ.
2: ನಮಸ್ತೆ, ಹೇಳಿ, ಯಾರು ಮಾತಾಡ್ತಾ ಇರೋದು?
3: ಮೇಡಮ್, ನಾನು ಬೆಳಗಾವಿ ಜಿಲ್ಲೆ ರಾಯಚೂರ್ ತಾಲೂಕು ಮೂಳ್ಕೊಡದಿಂದ ಶಿವಲಿಂಗಯ್ಯ ಗಿರೇವತ್ ಮಾತಾಡಿದ್ರಿ.
2: ಶಿವಲಿಂಗಯ್ಯ ಅವರು?
3: ಹ್ಞೂ,
2: ರಾಯಬಾಗ್ದಿಂದನಾ?
3: ರಾಯಬಾಗ್ ತಾಲೂಕು ಮೂಳ್ಕೊಡ್ರಿ.
2: ಮುಗುಳ್ಕೋಡು.
3: ಹಾಂ,
2: ಓಕೆ. ಯಾವ ಚಿತ್ರದ ಹಾಡಿ?
3: ಮೊದಲಿಗೆ ತಮಗು ಎಲ್ಲ ಸಿಬ್ಬಂದಿಗೂ ಎಲ್ಲ ನನ್ನ ಸಹ ಕೆಲವರಿಗೂ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ.
2: ಓಕೆ,
3: ಥ್ಯಾಂಕ್ಸ್. ನನಗೆ ಚಿತ್ರ ರಾಜಾ ಹುಲಿ ರೀ ಮೇಡಮ್ ರೀ.
2: ಹಾಂ,
3: ಓಂದು ಗುರುತು ಸಾಂಗಿತ್ರ ಸಾಂಗ್ರ ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೂ ಡೆಡಿಕೇಶನ್ ಮಾಡ್ಬೇಕಂತ.
2: ಓಕೆ, ಸರಿ. ರಾಜಾ ಹುಲಿ ಚಿತ್ರದಿಂದ ಓಂ ಹಿಂದು ಗುರುತು ಈ ಹಾಡ್ಬೇಕಾ?
3: ಓಕೆ ಮೇಡಮ್,
2: ನಿಮ್ ಹಾಡ್ ಬರ್ತಾ ಇದೆ, ಕೇಳಿ.
3: ಥ್ಯಾಂಕ್ಸ್ ರೀ ಮೇಡಮ್.
2: ಕರೆ ಮಾಡಿದ್ಕೆ ಧನ್ಯವಾದ. ನಮಸ್ತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೊರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇನ್ನು ಮುಂದಿನ ಕರೆಯತ್ತ ಹೋಗೋಣ. ಹಲೋ ಹಲೋ,
3: ನಮಸ್ತೆ.
2: ನಮಸ್ತೆ, ಹೇಳಿ
3: ಮೇಡಮ್. ನಮ್ಮ ಕೇಳುಗರಿ
2: ಹಲೋ
3: ಮೇಡಮ್, ನಮ್ಮ ಕೇಳುಗರ
2: ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ನಿಮ್ಮ ಧ್ವನಿ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ನಿಂತ್ಕೊಂಡು ಮಾತಾಡಿ.
3: ಕೇಳಿಸ್ತಾ ಇದೆ ಮೇಡಮ್?
2: ಹಾ, ಕೇಳಿಸ್ತಾ ಇದೆ, ಹೇಳಿ
3: ಮೇಡಮ್. ಎರಳ ನಾಯಕ
2: ಹೇಳಿ.
3: ಎರಳ ನಾಯಕ.
2: ಎರಳ ನಾಯಕ ನಿಮ್ಮ ಹೆಸರು?
3: ಹೌದು ಮೇಡಮ್.
2: ಓಕೆ, ಯಾವರಿಂದ
3: ಮೇಡಮ್? ಕೂಡ್ಲಿಗೆ.
2: ಓಕೆ, ಇರಲಿ. ಯಾವ ಚಿತ್ರದ ಹಾಡು ಬೇಕ್ರಿ
3: ಮೇಡಮ್?
2: ಗುರಿ ಚಿತ್ರನ?
3: ಹೌದು ಮೇಡಮ್.
2: ಹಾಂ, ಅದರಲ್ಲಿ ಹಾಡು ಹೇಳಿ. ಗುರಿ ಚಿತ್ರದಿಂದ ಅಲ್ಲ ಅಲ್ಲ ಹಾಡ್ಬೇಕಾ? ಸರಿ, ನಿಮ್ ಧ್ವನಿ ಸ್ವಲ್ಪ ಕಟ್ ಕಟ್ ಆಗ್ತಾ ಇದೆ, ನಿಮ್ ಹಾಡು ಪ್ರಸಾರ ಆಗ್ತಾ ಇದೆ, ಕೇಳಿ.
3: ಓಕೆ,
2: ಕರೆ ಮಾಡಿದ್ಕೆ ಧನ್ಯವಾದ. ನಮಸ್ತೆ,
3: ನಮಸ್ಕಾರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕಾರ್ಯಕ್ರಮದ ಮುಂದಿನ ಕರೆಯತ್ತ ಹೋಗೋಣ. ಹಲೋ,
3: ನಮಸ್ತೆ ಮೇಡಮ್.
2: ನಮಸ್ತೆ, ಹೇಳಿ
3: ಮೇಡಮ್. ಚಿತ್ರದುರ್ಗದಿಂದ ನೇತ್ರ ನಟರಾಜ್ ಮೇಡಮ್.
2: ನೇತ್ರ ನಟರಾಜ್, ಹೇಳಿ. ಯಾವ ಚಿತ್ರದ
3: ಮೆರವಣಿಗೆ ಚಿತ್ರದಿಂದ ಮೇಡಮ್?
2: ಮೆರವಣಿಗೆ ಚಿತ್ರದಿಂದ ಹಾಡು.
3: ಅದರಲ್ಲಿ ನನ್ನೊಲವೆ ಅಂತ ಇದೆ ಮೇಡಮ್ ಹಾಡು.
2: ಈ ಹಾಡು ಬೇಕಾ
3: ಮೇಡಮ್?
2: ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.
3: ಥ್ಯಾಂಕ್ ಯು ಮೇಡಮ್.
2: ಥ್ಯಾಂಕ್ ಯು.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಕರೆಗೊಂದು ಗೀತೆ, ನೇರ ಫೋನಿನ ಕಾರ್ಯಕ್ರಮವನ್ನು. ಬನ್ನಿ ಈಗ ನೆಕ್ಸ್ಟ್ ಕಾಲರ್ ಯಾರು ನೋಡೋಣ. ಹಲೋ
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಮುತ್ತಣ್ಣ ಚಿತ್ರಗಾರ್, ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣ.
0: ಮುತ್ತಣ್ಣ ಅವರಾ?
1: ಹ್ಞೂ ಮೇಡಮ್.
0: ಭಾಗ್ಯನಗರದಿಂದ?
1: ಹ್ಞೂ ರೀ.
0: ಸರಿ, ಯಾವ ಚಿತ್ರದ ಹಾಡು ಬೇಕ್ರಿ ಇವತ್ತು?
1: ಇವತ್ತು ನನಗಾಗಿ ವಿಷ್ಣುವರ್ಧನ್ ಅಭಿನಯ ಇದೆ ಕೋಟಿಗೊಬ್ಬ ಚಿತ್ರದಿಂದ.
0: ಹಾ, ಕೋಟಿಗೊಬ್ಬ ಚಿತ್ರದಿಂದ.
1: ಈ ಎಂಟರೊಳಗೆ ಈ ನಮ್ಮ ಜೀವನ ಐತಲ್ಲ.
0: ಓಕೆ, ಕೋಟಿಗೊಬ್ಬ ಟೂನ
1: ಇಲ್ಲ, ಫಸ್ಟ್ ಇರ್ಬೇಕ್ರಿ. ವಿಷ್ಣುವರ್ಧನ್ ಅಭಿನಯ ಇದ್ರಿ ಮೇಡಮ್ ಅವ್ರ.
0: ಹಾ, ಕೋಟಿಗೊಬ್ಬ ಚಿತ್ರದಿಂದ. ಅರೆ ತೈ ತೈ ಅದೆಲ್ಲ ಹಾಡ.
1: ಹೌದ್ರಿ ಮೇಡಮ್.
0: ಓಕೆ, ನಿಮ್ಮಿಷ್ಟದ ಹಾಡು ಬರ್ತಾ ಇದೆ ಕೇಳಿ.
1: ಓಕೆ, ನಮಸ್ತೆ ರೀ.
0: ನಮಸ್ತೆ.

ಇದುವರೆಗೆ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳಿದ್ರಿ. ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ನೀಡಿದವರು ಸಂಜಯ್ ಎಸ್ ಪಿರಾಜ್ದಾರ್, ನಾನು ಶೈಲಾ ರಾಜೇಶ್. ಯಾರ್ ನಾಳಿಷ್ಟೊತ್ತು ನಿಮ್ಮ ಜೊತೆಗಿದ್ದೆ. ಸಮಯ 5:55. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಂತೇಶ್ ಕೋತಿನ್. ಕರ್ನಾಟಕ ತೋಟಗಾರಿಕಾ ಇಲಾಖೆಯಲ್ಲಿ ಖಾಲಿ ಇರುವ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಡೈರೆಕ್ಟರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 85. ವಿದ್ಯಾರ್ಹತೆ, ಸಂಬಂಧಪಟ್ಟ ವಿಷಯದಲ್ಲಿ ಗ್ರಾಜ್ಯುವೇಟ್ ಮತ್ತು ಪೋಸ್ಟ್ ಗ್ರಾಜ್ಯುವೇಟ್ ಅನ್ನು ಮುಗಿಸಿರಬೇಕು. ವಯೋಮಿತಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಇನ್ನು ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ, ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಹಾಗೂ PWBD ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ CET.online.karnataka.gov.in/KA ನೋಡಬಹುದು. ಕರ್ನಾಟಕ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಲಿ ಇರುವ ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 233. ವಿದ್ಯಾರ್ಹತೆ, ಸಂಬಂಧಪಟ್ಟ ವಿಷಯದಲ್ಲಿ ಡಿಪ್ಲೊಮಾ ಫಾರ್ಮಸಿ, ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್, BSc ನರ್ಸಿಂಗ್, PUC ಜೊತೆಗೆ GNM ಅನ್ನು ಮುಗಿಸಿರಬೇಕು. ವಯೋಮಿತಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಇನ್ನು PWBD ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ CET.online.karnataka.gov.in/KA ನೋಡಬಹುದು. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವ ಫಾರೆಸ್ಟ್ ಅಬ್ಸರ್ವರ್ ಗ್ರೂಪ್ ಡಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 675. ವಿದ್ಯಾರ್ಹತೆ, SSLCಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಸಾಮಾನ್ಯ ಗರಿಷ್ಠ 30 ವರ್ಷ, ಪ್ರವರ್ಗ 2A 2B ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 32 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 33 ವರ್ಷ ವಯೋಮಿತಿಯನ್ನು ನೀಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B ಪ್ರವರ್ಗ 3A 3B ಪುರುಷ ಅಭ್ಯರ್ಥಿಗಳಿಗೆ 200 ರೂಪಾಯಿ, ಮಹಿಳೆಯರಿಗೆ ತೃತೀಯ ಲಿಂಗಿಗಳಿಗೆ 100 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ ಮತ್ತು ಮಹಿಳೆಯರಿಗೆ ಹಾಗೂ ತೃತೀಯ ಲಿಂಗಿಗಳಿಗೆ 50 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ aranya.gov.in ಅನ್ನು ನೋಡಬಹುದು. ಕರ್ನಾಟಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ

0: 15,000 ಶಿಕ್ಷಕರನ್ನ ಭರ್ತಿ ಮಾಡಲು ಅರ್ಜಿಯನ್ನ ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 15,000. ವಿದ್ಯಾರ್ಹತೆ: ವಿವಿಧ ಶಿಕ್ಷಕರ ಹುದ್ದೆಗೆ ವಿವಿಧ ರೀತಿಯ ವಿದ್ಯಾರ್ಹತೆಯನ್ನ ನಿಗದಿ ಮಾಡಲಾಗಿದೆ. ವಯೋಮಿತಿ ಕನಿಷ್ಠ 21 ವರ್ಷ, ಗರಿಷ್ಠ 40 ವರ್ಷ. ಇನ್ನು ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ: ಸಾಮಾನ್ಯ OBC ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ PWBD ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ schooleducation.karnataka.gov.in ಅನ್ನು ನೋಡಬಹುದು. RRBಯಲ್ಲಿ ಖಾಲಿ ಇರುವ 4,029 ಜೂನಿಯರ್ ಇಂಜಿನಿಯರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 4,029. ವಿದ್ಯಾರ್ಹತೆ: ಸಂಬಂಧಪಟ್ಟ ವಿಷಯದಲ್ಲಿ 3 ವರ್ಷದ ಡಿಪ್ಲೊಮಾ, BE ಅಥವಾ BTech ಅನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 33 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ: ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಮಾಜಿ ಸೈನಿಕರಿಗೆ, ಮಹಿಳೆಯರಿಗೆ, ತೃತೀಯ ಲಿಂಗಗಳಿಗೆ, ಅಲ್ಪಸಂಖ್ಯಾತರಿಗೆ, EBC ಅಭ್ಯರ್ಥಿಗಳಿಗೆ ಮತ್ತು EWS ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ RRB.IndianRailways.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.
1: ಸಮಯ ಸರಿಯಾಗಿ 6:00.

0: ಶ್ರೀ ಚೈತನ್ಯ ಟೇಸ್ಟ್ ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
1: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣೆ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
1: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
0: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
1: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
0: ಈ ಸುವರ್ಣ ಅವಕಾಶವನ್ನು ತಪ್ಪದೇ ಉಪಯೋಗಿಸಿಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
0: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ಸರಿಯಾಗಿ 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ, ನಂತರ ನೀತಿಕಥೆ. 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಸಂಜೆ 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮನುಗುಳಿ ಗ್ರಾಮದ ಯುವ ರೈತರಾದ ವೀರೇಶ್ ಮನುಗುಳಿಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ. 7:45 ಚಿತ್ರಗೀತೆಗಳು, 8 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, ರಾತ್ರಿ 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು, 9:15 ಪ್ರಚಲಿತ ವಿದ್ಯಮಾನ, ರಾತ್ರಿ 9:30 ಕ್ರೀಡಾಲೋಕ, ಇನ್ನು ರಾತ್ರಿ 10 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು.

ನಿಲಯದಿಂದ ನಾಳೆ ಬೆಳಗ್ಗೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: ನಾಳೆ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ರಘುನಾಥ್ ರಾಯ್ ಕೆ ಅವರಿಂದ, 6:35 ರೈತರಿಗೆ ಸಲಹೆ, 6:40 ಜನಪದ ಸಂಗೀತ, ಬೆಳಗ್ಗೆ 7:15 ಭಾವಗೀತೆಗಳು, 7:45 8:30 ಹಾಗೂ 9:30 ಚಿತ್ರಗೀತೆಗಳು. ನಾಳೆ ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಕ್ಷಾಬಂಧನದ ಪ್ರಯುಕ್ತ ಶಿಕ್ಷಕಿ ಕೊಡಗಿನ ಮಡಿಕೇರಿ ಮೂರ್ನಾಡಿನ ರಮ್ಯಾ ಕೆಜಿ ಅವರಿಂದ ಸೋದಾಹರಣ ಭಾಷಣ, ಬೆಚ್ಚಿಗಿನ ರಕ್ಷೆಯ ರಕ್ಷಾಬಂಧನ, ಬಳಿಕ ಜನಪದ ಗೀತೆ. ನಿರ್ವಹಣೆ ಪಿಎಂ ಜಗದೀಶ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ ಇದು. ಇನ್ನು ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆ. ಸಯಾಟಿಕ್ ಸಮಸ್ಯೆ ಕುರಿತು ಭದ್ರಾವತಿಯ ಕೀಲು ಮೂಳೆ ತಜ್ಞರಾದ ಡಾಕ್ಟರ್ ರಾಮಚಂದ್ರ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಶಿಲ್ಪಾ ಹೆಚ್ಎಂ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ ಇದು. ಇನ್ನು 1:00 ಪ್ರಗತಿ ಪಥ, ಪಿಎಂ ಕೃಷಿ ಸಿಂಚನ ಯೋಜನೆ ಕುರಿತು ಮಾಹಿತಿ, ಕಾರವಾರ ಕೇಂದ್ರದ ಕೊಡುಗೆ ಇದು. 2:40 ಸ್ನೇಹ ಭಾರತಿ.

0: Union Home Minister Amit Shah today spoke to Chief Minister Samrat Chaudhary over the phone in view of the flood situation in the neighbouring country. He added that the National Disaster Response Force is being mobilised to deal with the situation. The IMD has forecast heavy rainfall will prevail over Bihar, Chhattisgarh, Eastern Uttar Pradesh, Jharkhand, Madhya Pradesh, Odisha, Sub-Himalayan, West Bengal, Sikkim and the northeastern states during the next 2 days. The Delhi government today handed over approval letters to 4,000 eligible women beneficiaries under the Delhi Lakshmi Yojana. Out of this, 2,500 letters were given at a formal ceremony. Under the scheme, eligible women will receive financial assistance of 2,500 rupees every month. Keralites across the globe are celebrating Thiruvanam, with the festivities beginning with Onapokalam, the traditional floral carpet made to welcome the legendary King Mahabali. Eid Miladun Nabi, the birthday of Prophet Hazrat Muhammad, is also being celebrated today. The President, Vice President and Prime Minister have greeted people on the occasion of Onam and Eid Milad. In Jammu and Kashmir, the Chhadi Mubarak Yatra was held in Poonch today, marking the formal culmination of the Sri Budha Amarnath Ji Yatra 2026. In men's cricket, hosts Sri Lanka reached 229 for 6 in their second innings at stumps on day 4 after receiving follow-on from India in the second and final test in Colombo. Sri Lanka now lead by 16 runs. And with that, we end this news bulletin.
1: ಇದು ಆಕಾಶವಾಣಿ ವಿಜಯಪುರ. ಸಮಯ ಸರಿಯಾಗಿ 6:10:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
5: ಸಂಗು, ಏ ಸಂಗು, ಎಲ್ಲದಿಯೋ ಸಂಗು, ಹಿಡಿ ಹಿಡಿ ಹಿಡಿ, ಎಲ್ಲಗು ಹಿಡಿಯೋ, ಪೇಡೆ ಹಿಡಿ.
6: ಅತ್ತಿ, ಇದಟ್ಟು ಖುಷಿ ಆಗದಿಲ್ಲ ನಿನ್ನ, ಏನಾತು?
5: ಏ ನಿನ್ನ ನಿಮ್ಮ ಅಕ್ಕ ಡಿಲಿವರಿಗೆ ಹೋಗ್ಯಾಳ, ಗಂಡ ಹಿಡಿತಾಳಕ್ಕಿ, ಅದಕ್ಕ ಆ ಖುಷಿ ಒಳಗ ಪೇಡೆ ತಗೊಂಬಂದಿನ.
6: ಹೌದಾ? ನಿಂದ್ರ ಮಾಮ ಫೋನ್ ಮಾಡಿದ, ಮಾಮನ್ ಫೋನ್ ಬರಾಕತೈತಿ.
5: ನೋಡ್ ನೋಡಿ, ಎತ್ ಲಗು ಎತ್.
6: ಹಲೋ ಸಂಗು. ಹಲೋ ಸಂಗು. ಹಾ ಹೇಳ್ರಿ ಮಾಮ.
7: ಏನ್ ಮಾಡಾಕತ್ತಿದ್ವು?
6: ಏನಿಲ್ಲ, ಇಲ್ಲೇ ಅತ್ತಿ ಜೊತೆ ಕುಂತಿದ್ ನೋಡ್ ಮಾಮ ಮನ್ಯಾಗ.
7: ಏ ನನಗ್ ಭಾಗ್ಯಲಕ್ಷ್ಮಿ ಹುಟ್ಟದಳಪ್ಪ, ಇವತ್ ಬಾಳ ಖುಷಿ ಆಗ್ಯದ ನೋಡ್ ದೋಸ್ತ.
6: ಅಂದ್ರ ನಾನು ಏನ್ ತುಟಿಲ್ಲದಂಗ ಆತು. ಇಲ್ಲಿ ಅತ್ತಿದ್ರ ಮನ್ಯಾಗ
7: ಡಬಲ್ ಧಮಾಕ ನೋಡಪ್ಪ ಇವತ್ತ.
5: ಏನಾಯ್ತತ್ತ ಏನಾಯ್ತತ್ತ?
6: ಅತ್ತಿ, ಮಾಮಾಗ ಹೆಣ್ಮಗ್ ಹುಟ್ಟಂತ ಬಾಳ ಖುಷಿ ಆಗದ ನೋಡಿ ಇವತ್ತ.
5: ಹೆಣ್ಣು ಹುಡ್ತತ್ತ? ಅಯ್ಯೋ ಶಿವನ, ಏನ್ ಮಾಡ್ಲಿ
6: ಮಾಮ. ಹಂಗಂದ್ರ ಜಿಲೇಬಿ ಸಂಜಿಕ್ ಬೇಕಾ ನನಗ?
7: ಏ ಎಷ್ಟ್ ಕೆಜಿ ಬೇಕು ಕೇಳು. ಜಿಲೇಬಿ ಈಗ ಆರ್ಡರ್ ಮಾಡ್ಬಿಟ್ಟಿನು.
6: ಆಯ್ತ್ ಮಾಮ, ಸದ್ ನಿನ್ ನಿರೀಕ್ಷೆ ಒಳಗೆ ಕಾಯಕತ್ತಿರ್ತ ಮನ್ಯಾಗ. ನಾನು ಜಲ್ದಿ ಬಂದ್ಬಿಡು.
7: ಕಾಯಿ ಕಾಯಿ ಬಂದ ಬಂದ. ಬಾಳ ಖುಷಿ ಆಗ್ಬಿಟ್ಟ ನೋಡಪ್ಪ ನನಗ.
5: ಏ ಮೂರ್ ತಲೆಮಾರದಿಂದ ನಮ್ಮ ಮನ್ಯಾಗ ಗಂಡ ಹಡ್ಕೋತ ಬಂದಾರ, ಇದ್ ಹೆಂಗ ಹೆಣ್ಣ ಆಯ್ತು?
6: ಅತ್ತಿ, ಮಾಮ ಫೋನ್ ಮಾಡಿದ್ದ, ಮಾಮಾಗ ಹೆಣ್ ಮಗು ಆತಂತ ನೋಡು, ಬಾಳ ಖುಷಿಯಿಂದ ಮಾತಾಡಕತ್ತಾನವ.
5: ಶಿವ ಶಿವ, ಏನಾರ ಮಾಡ್ಲಿಪ್ಪ, ಹೆಂಗಪ್ಪ ಇದು? ಗಂಡ ಆಗ್ತದ ಹೇಳಿ ಇಟ್ಟು ಖುಷಿದಿಂದ ಬಾಕ್ಸ್ ತುಂಬಿ ಪೇಡೆ ತಗೊಂಡ್ ಬಂದಿನಿ, ಹೆಣ್ಣ ಆಯ್ತಾ? ಶಿವ ಶಿವ.
6: ಅತ್ತಿ ಇಷ್ಟ್ಯಾಕ್ ನೀ ಚಿಂತೆ ಮಾಡಾಕತ್ತಿ? ಹೆಣ್ ಹುಟ್ಟಿದ್ರೆ ಏನಾತು, ಗಂಡ ಹುಟ್ಟಿದ್ರೆ ಏನಾತು?
5: ಏನ್ ಹೆಣ್ಣಪ್ಪ, ಗಂಡಸ್ ಮಗ ಬೇಕು, ವಂಶ ಉದ್ದಾರಕ ಬೇಕು ನನಗ್ ಮೊದಲ.
6: ನಾ ಖುಷಿ ಪಟ್ಟಿನಿ, ನಾನ್ ಹೆಣ್ ತುಟ್ಟಾಳ ಅಂತೇಳಿ.
7: ಏನ್ ಮಾತಾಡಕತ್ತಿರು?
5: ಏ ಮತ್ ನೀನ್ ಹೆಂತ ಹೆಣ್ಣ ಹಿಡಿದ್ಲತ್ತಲ್ಲಪ್ಪ.
7: ಏ ಅವ್ವ, ತೆಲಾಗ್ ಬುದ್ಧಿರ ಅದಲ್ಲ ನಿನ್ಗ.
5: ಯಾಕ
7: ಭಾಗ್ಯಲಕ್ಷ್ಮಿ ಹುಟ್ಟಾಳತ್ತ ಎಷ್ಟು ಖುಷಿ ಪಟ್ಟಿನ ಗೊತ್ತದ ನನಗ?
5: ಅಲ್ಲಪ್ಪ, ಭಾಗ್ಯಲಕ್ಷ್ಮಿ ನೀ ಹೇಳತಿ ನಾಳೆ ಇಟ್ಟಿಟ್ ಕೊಡ್ಬೇಕು ನಾವು ವರದಕ್ಷಿಣೆ ಅಕ್ಕಿಗೆ.
6: ಅತ್ತಿ ಈಗ ಕಾಲ್ ಬದಲಾಗೈತಿ, ಏನ್ ಗೊತ್ತನು? ಮೊದಲ ಹೆಣ್ಮಕ್ಳು ಗಂಡ ಮನೆಗೆ ಹೋಗ್ಬೇಕಾದ್ರೆ ವರದಕ್ಷಿಣೆ ಕೊಡ್ತಿರು, ಈಗ ಹಂಗಿಲ್ಲ, ಪರಿಸ್ಥಿತಿ ಬದಲಾವಣೆ ಆಗೈತಿ. ಈಗ ಗಂಡ ಮಕ್ಳು ಅಕ್ಕಿ ರೊಕ್ಕ ಕೊಟ್ಟು ಮದ್ವೆ ಆಗುವಂತ ಪರಿಸ್ಥಿತಿ ಬರಾಕತ್ತ ಗೊತ್ತ ನಿನಗ?
5: ಇದ್ಯಾವ್ದ ಕಾಯ್ದೆಪ್ಪ, ಇದು ಯಾವಾಗಿಂದ ಜಾರಿ ಆಯ್ತಿದು?
6: ಯಾಕಂದ್ರೆ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗೈತಲ್ಲ ಅದಕ್ಕ.
5: ಹಿಂಗ
7: ಏನಾಗ್ಯದಂದ್ರ ನಮ್ಮ ದೇಶದೊಳಗೆ ಗೊತ್ತನು ಮಾಂತೇಶ.
6: ಹೇಳು ಮಾಮ.
7: ಎಷ್ಟು ಜನಸಂಖ್ಯೆ ನೋಡು, 1,000 ಪುರುಷರಿಗೆ 940 ಮಹಿಳೆಯರದರಂತ ನಮ್ಮ ಅಂಕಿಅಂಶ ಹೇಳತೈತಿ. ಜನಗಣತಿ ಪ್ರಕಾರ 1,000 ಪುರುಷರಿಗೆ 940, ಇನ್ನು 60 ಮಂದಿ ಹುಡುಕಾಡೋದಿಲ್ಲಪ್ಪ ಇವತ್ ನೋಡು. ಉದಾಹರಣೆಗಾಗಿ ಇಲ್ಲೇ ನಮ್ಮ ಬಿಜಾಪುರದ ಸಮೀರ ಹುಲ್ಲೂರ ತನಕಿಂದ ಪೈಲಟ್ ಆದಳು. ಎಷ್ಟೋ ಮಹಿಳೆಯರು ಇವತ್ತಿನ ಕ್ರೀಡೆ, ಕಲೆ, ಸಾಹಿತ್ಯ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅವರ ಒಂದು ಛಾಪ್ ಮೂಡಿಸ್ಯಾರ.

0: ಇಂಥದ್ರೊಳಗೆ ನೀವು ಇನ್ನೂ ಅಜ್ಞಾನದೊಳಗೆ ಇದ್ದೀರಲ್ಲೋ ಮಾರಾಯರ.
1: ಮಾಮ ಇನ್ನೊಂದೇನು ಗೊತ್ತಾನ, ನಾವು ಅನೇಕ ಅನಾದಿ ಕಾಲದಿಂದಲೂ ಹೆಣ್ಣಿಗೆ ಒಂದು ಪೂಜ್ಯತಾ ಭಾವನೆಯನ್ನು ಕೊಟ್ಟಿವಿ.
0: ಖಂಡಿತ
1: ದೇವಾನು ದೇವತೆಗಳು ಕೂಡ ಮಹಿಳೆಯರ. ಇಂತ ಒಂದು ಧನ್ಯತಾ ಭಾವ ಇರುವಂತ ನಮ್ಮ ಸಮಾಜದಾಗ ನಾವು ಇಷ್ಟ್ಯಾಕ್ ತಾರತಮ್ಯ ಮಾಡಕತ್ತೀವಿ ಅದು ತಿಳಿವಲ್ತು ನನಗ.
0: ಇದು ಅಜ್ಞಾನದಿಂದ ನಡೆದತಿ, ಅವ್ರಿಗೆ ಗೊತ್ತಿಲ್ಲ.
1: ಅಂದ್ರೆ ಇದಕ್ಕೆ ಏನ್ ಕಾರಣ ಅಂತೀನಿ ನೀನು?
0: ಆಕ್ಚುಲಿ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಮನಸ್ಸಿನ ಭಾವನೆ ಇದಕ್ಕೆ ಕಾರಣ. ಏನಪ್ಪಾ ಅಂತಂದ್ರೆ ನಾವು ಹೆಣ್ಣು ಹೆಣ್ಣು ಹೆಣ್ಣು ತಂದಕ್ಕಿಂತ ಹೆಣ್ಣು ಹೆಣ್ಣಿಗೆ ಸಹಿಸಿಕೊಳ್ತಾ ಇಲ್ಲ.
1: ಅಂದ್ರೆ ಹೆಂಗಂದ್ರೆ ಎಲ್ಲರ ತಲೆಯಾಗ ಗಂಡು ಬೇಕು ಗಂಡು ಬೇಕು
0: ಆ ಭಾವನೆ ನೋಡಪ್ಪ,
1: ಭ್ರಮೆ ಆಗ್ಬಿಟ್ಟೈತಿ,
0: ಭ್ರಮೆ ಆಗ್ಬಿಟ್ಟೈತಿ. ಇವತ್ತಿಬ್ರು ಅಷ್ಟೇ, ಹೆಣ್ಣಾಗ್ಲಿ ಗಂಡಾಗ್ಲಿ, ಈ ತಾರತಮ್ಯವನ್ನ ಹೋಗಲಾಡಿಸಬೇಕು. ಅಂದಾಗ ಮತ್ತೆ ನಾವು ಎಜುಕೇಟೆಡ್ ಆಗಿ ನಾವು ಕೂಡ ಇವತ್ತ ಗಂಡೇ ಬೇಕು ಗಂಡೇ ಬೇಕಂತಂದ್ರ
1: ಅಲ್ಲ. ಅತ್ತಿ ನೀನು ಒಬ್ಬಕ್ಕೆ ಹೆಣ್ಣಾಗಿ ಈ ರೀತಿ ವಿಚಾರ ಮಾಡೋದು ನೀ ಸರಿ ನನಗ್ ಸರಿ ಅನ್ಸುದು ನೋಡ್ವಾ.
2: ಏನೋಪ್ಪ ನೀವೆಲ್ಲ ಅನ್ನಕತ್ತೀರಂದ್ರೆ ಈಗ ನನಗೆ ಸ್ವಲ್ಪ ಸ್ವಲ್ಪ ತಲೆಯಾಗ
0: ಅವ ನನಗೆ ಎಷ್ಟು ಖುಷಿ ಆಗ್ಯದ ಗೊತ್ತದೇನು? ಭಾಗ್ಯದ ಲಕ್ಷ್ಮಿ ಭಾಗ್ ತೆರೆದಳ ಅಂತಕ್ಕಂತ ಭಾವನೆ ಅಷ್ಟು ಸಂತೋಷ ಆಗ್ಲತ್ತದ ನನಗ.
1: ಅಲ್ಲ ಮಾಮ ಅತ್ತಿ ಎಷ್ಟು ಖುಷಿಯಾಗ ಪೇಡ ತಂದಿಟ್ಟಿಲ್ಲ, ಮತ್ ನೀ ಜಿಲೇಬಿ ತಂದಿ ಈಗ.
0: ಹೇ ಜಿಲೇಬಿ ನಾ ಫಸ್ಟ್ ಆರ್ಡರ್ ಮಾಡಿಬಿಟ್ಟಿನಪ್ಪ, ನಾನು ಫಸ್ಟ್ ಏನಾದ್ರೂ ಮಗು ಆದ್ರೆ ಅದು ಹೆಣ್ಮಗುನೇ ಆಗ್ಲಿ ತಂದ್ಕೇಂದ ಕನಸು ಕೊಟ್ಕೊಂಡ್ ಆ ಕನಸಿನ ಪ್ರಕಾರ ಇವತ್ತು ಹೆಣ್ಮಗಳೇ ಹುಟ್ಟಿದಾಳ.
1: ನಿನ್ಗೆ ಎಷ್ಟು ಖುಷಿ ಐತಿ ನನಗೂ ಅಟ್ಟ ಖುಷಿ ಐತಿ, ಮಾಮನ ಮಗಳು ನನಗಲ್ಲ ಮತ್ತ.
0: ಇರವಲ್ಲಪ್ಪ ಮತ್ತ ನೀ ಖುಷಿಯಾಗಿರವನ್ಲ.
2: ಆಯ್ತಪ್ಪ ಆಯ್ತು, ನೀವೆಲ್ಲ ಹಿಂಗೆಲ್ಲ ಇಷ್ಟು ಖುಷಿ
0: ಪಡೋಣ ನೋಡಪ್ಪ. ಯಾವಾಗಲೂ ಗಂಡು ಮಗು ಗಂಡು ಮಗು ಗಂಡು ಮಗು ಬಿಡ್ತಾಳ ಅಕ್ಕಿ. ಏನಪ್ಪ ಅಂತಂದ್ರೆ ಹಳೇ ಜಾಯಮಾನದಕ್ಕೆ ಗಂಡು ಮಗು ಗಂಡು ಮಗು ಬೇಕಂತಾಳ.
2: ಆಯ್ತು ಆಯ್ತಪ್ಪ, ನಿಮ್ಮಿಬ್ರು ಖುಷಿ, ನಾ ಯಾಕೆ ಇದನ್ ಮಾಡಕ್ ಹೋಗ್ಲಿ. ಆಯ್ತು ಲಕ್ಷ್ಮಿನೇ ಬಂದಾಳಂತ ತಿಳ್ಕೊತೀನಿ. ಆಯ್ತಪ್ಪ ಈಗ ನನಗ ಕಣ್ ತೆಗಿಸಿದ್ರೆ ನೀವಿಬ್ರು ಕೂಡಿ.
1: ಅಲ್ಲತ್ತಿ ನೀ ಹೂ ಅಂದಿ ಕರೆ ಪೇಡೆ ಬೇರೆ ತಂದಿ, ಮಾಮ ಜಿಲೇಬಿ ತಂದನ, ಈ ಪೇಡೆ ಹಂಚ್ತಿರೋ ಜಿಲೇಬಿ ಹಂಚ್ತಿರೋ
0: ಕೂಡಿ ಹಂಚತ್ತೇಳ್ತೀನಪ್ಪ ನಾದ್ರೂ
2: ಹಂಚ್ತೀನಿ ಮಾರೇ ಹಂಚತೀನಿ. ಹಿಡಿ ಮೊದಲು ನೀ ತಗೋ, ಎರಡ್ ಪೇಡೆ ತಗೋ, ಎರಡ್ ಜಿಲೇಬಿ ತಗೋ, ಡಬಲ್ ಎಲ್ಲರಿಗೂ ಸೀಟ್ ಕೊಟ್ಬಿಡ್ತೀನಿ.
1: ನನಗೆ ಎರಡ್ ಸಾಲಂಗಿಲ್ಲ ಪೇಡೆ, ನಾಲ್ಕು ಪೇಡೆ ಬೇಕು.
2: ಆಯ್ತು ತಗೋ ಆಯ್ತು ತಗೋ ಆಯ್ತಪ್ಪ, ಮೊಮ್ಮಗಳಿಗೆ ನೋಡಕ್ ಯಾವಾಗ ಹೋಗುಣು?
0: ಹೋಗು ನಡಿ, ಇವತ್ತೇ ಹೋಗು ನನಗ.
2: ಎಲ್ಲಾರು
0: ಹೋಗೋಣ.
1: ಅಮ್ಮ ನಾ ಬರ್ಲಿಕ್ಕೆ ಹೆಂಗ, ನಾ ಬರಬೇಕ ಈಗ.
2: ನಡಿ ನಡಿ, ನೀನು ಹೆಂಡತಿ ನೋಡಕತ್ ನಡಿ,
0: ಖುಷಿ ಆಗೋನಲ್ಲ ನೀನು ಮತ್ತ.
1: ನಡಿರೈತಿ ನಡಿ, ಹೋಗಿ ನಡ್ರಿ.
3: ಕೇಳುಗರೆ, ಛಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ನಾನು ಪಿಪಿ ಡೊಳ್ಳಿ ಹಾಗೂ ಮಹಾಂತೇಶ್ ಕೋತಿನ್, ಭಾರತಿ ಸುಣಗಾರ್.

ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಬನ್ನಿ ಕೇಳಿ ಇಂದಿನ ನೀತಿ ಕಥೆ. ಒಂದು ದಿನ ಒಬ್ಬ ರೈತ ತನ್ನ ತೋಟದಲ್ಲಿ ಬೆಳೆದಿರುವಂತಹ ಬೆಳೆಯನ್ನ, ಅಂದ್ರೆ ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ ಇತ್ಯಾದಿ ಬೆಳೆಗಳನ್ನ ಹೊತ್ತು ಮಾರುಕಟ್ಟೆಗೆ ಸಾಗ್ತಾ ಇದ್ದ. ದಾರಿಯಲ್ಲಿ ಅವನ ಬಂಡಿಯನ್ನ ತಡೆದು ಕಳ್ಳರು ನಿಲ್ಲಿಸಿದ್ರು. ಅವರು ವ್ಯಾಪಾರಿಯನ್ನ ಚೆನ್ನಾಗಿ ಥಳಿಸಿ ಒಂದೆಡೆ ಎಸೆದು ಅವನ ಬಳಿ ಇದ್ದ ಹಣ ಎಲ್ಲ ಕಿತ್ಕೊಂಡು ಬೆಳೆಯ ಮೂಟೆಗಳ ಸಮೇತ ಬಂಡಿಯನ್ನ ಹೊಡೆದುಕೊಂಡು ಕಳ್ಳರು ಹೋದ್ರು. ಆ ರೈತ ನಿಸ್ಸಹಾಯಕನಾಗಿ ರಸ್ತೆಯಲ್ಲಿ ಬಿದ್ದಿದ್ದ. ಆ ಮಾರ್ಗವಾಗಿ ಬಂದ ದೇವಾಲಯದ ಓರ್ವ ಅರ್ಚಕನು ರೈತನ ಸ್ಥಿತಿ ನೋಡಿ, ಅಬ್ಬ, ಇವನ ಗಾಯಗಳು ರಕ್ತಸ್ರಾವವನ್ನ ನಾನು ನೋಡಲಾರೆ ಎಂದು ಕಣ್ಣುಗಳನ್ನ ಮುಚ್ಚಿಕೊಂಡು ದೇವರ ಸ್ಮರಣೆಯನ್ನ ಮಾಡುತ್ತಾ ಹೊರಟು ಹೋದ. ನಂತರ ಗಾಯಕನೋರ್ವನು ಅದೇ ಹಾದಿಯಲ್ಲಿ ಸಾಗುತ್ತಾ ಬಂದ. ಚೀಚಿ, ಇವನ ನರಳಾಟ ಕೇಳುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ತನ್ನ ಕಿವಿಗಳನ್ನ ಹಚ್ಚಿಕೊಂಡು ಹೊರಟು ಹೋದ. ಇನ್ನೊಬ್ಬ ವ್ಯಾಪಾರಿ ಬಂದ. ಅವನು ಕೂಡ ಇದೇ ರೀತಿಯಾದಂತಹ ಮಾತುಗಳನ್ನಾಡ್ತಾ ಹೊರಟು ಹೋದ. ಸ್ವಲ್ಪ ಸಮಯದ ನಂತರ ರೈತನೊಬ್ಬ ತಾನು ಬೆಳೆದ ಆಲೂಗಡ್ಡೆ, ಈರುಳ್ಳಿ ಮೂಟೆಗಳನ್ನ ಎತ್ತಿನ ಬಂಡಿಯಲ್ಲಿ ಹೇರಿಕೊಂಡು ಆ ಮಾರ್ಗವಾಗಿ ಬಂದ. ಅವನು ತಕ್ಷಣವೇ ಬಂಡಿಯನ್ನಿಳಿದು ಮೊದಲು ರೈತನ ಬಳಿಗೆ ಧಾವಿಸಿ ಬಂದ. ರಸ್ತೆಯಲ್ಲಿ ನರಳಾಡ್ತಾ ಬಿದ್ದಿದ್ದ ರೈತನನ್ನ ರಸ್ತೆಯ ಪಕ್ಕ ಕರೆದುಕೊಂಡು ಬಂದು ರಕ್ತ ಸುರಿಯುತ್ತಿದ್ದ ಗಾಯಗಳನ್ನೆಲ್ಲ ತೊಳೆದ. ತನಗೆ ತಿಳಿದ ಸೊಪ್ಪನ್ನ ಅರೆದು ಪಟ್ಟು ಹಾಕಿದ. ಆ ರೈತ ಬಿದ್ದು ಈಗಾಗಲೇ 3-4 ಗಂಟೆಗಳಾಗಿತ್ತು. ಹೊಟ್ಟೆಗೆ ಆಹಾರವಿಲ್ಲದೆ ನರಳತಾ ಬಿದ್ದಿದ್ದ. ತಾನು ತಂದ ಬುತ್ತಿಯನ್ನ ಅವನಿಗೆ ನೀಡಿ ಅವನ ಹಸಿವನ್ನ ಹಿಂಗಿಸಿದ. ನಂತರ ಅವನನ್ನ ಎತ್ತಿ ತನ್ನ ಬಂಡಿಯಲ್ಲಿ ಮಲಗಿಸಿಕೊಂಡು ಪಟ್ಟಣದ ಆಸ್ಪತ್ರೆಗೆ ಕರೆದುಕೊಂಡು ಹೋದ. ಚಿಕಿತ್ಸೆಯ ನಂತರ ಗಾಯಗೊಳಗಾಗಿದ್ದ ರೈತ, ಅಯ್ಯ, ನನಗೆ ನಿನ್ನ ಪರಿಚಯವೇ ಇಲ್ಲ. ದಾರಿಯಲ್ಲಿ ಬಿದ್ದಿದ್ದ ನನ್ನನ್ನ ಉಪಚರಿಸಿ ನಿನ್ನ ಕೆಲಸಗಳನ್ನು ಬದಿಗೊತ್ತಿ ನನಗೆ ಚಿಕಿತ್ಸೆ ಕೊಡಿಸಿದೆ. ನನಗಾಗಿ ಎಷ್ಟೋ ಖರ್ಚುಗಳನ್ನು ಕೂಡ ಮಾಡಿಕೊಂಡೆ. ನನ್ನನ್ನು ನಿನಗಿಂತ ಮೊದಲೇ ಆ ದುರವಸ್ಥೆಯಲ್ಲಿ ಕಂಡ ಓರ್ವ ಪೂಜಾರಿ, ಓರ್ವ ಗಾಯಕ, ಒಬ್ಬ ವ್ಯಾಪಾರಿ ನನ್ನನ್ನು ಮುಟ್ಟದೆ ಮುಂದೆ ಹೋದರು. ದೇವರನ್ನ ಪೂಜಿಸುವ ಪೂಜಾರಿ, ಹಾಡಿ ದೇವರ ಮಹಿಮೆಯನ್ನ ಮಾಡುವ ಆ ಸಂಗೀತಗಾರನಿಗಿಂತ ನೀನೇ ಶ್ರೇಷ್ಠನು ಎಂದು ಕೃತಜ್ಞತೆ ವ್ಯಕ್ತಪಡಿಸಿದ ರೈತ. ಗಾಯಗೊಂಡ ರೈತನನ್ನ ಉಪಚರಿಸಿದ ರೈತ, ನಾನು ನಿನ್ನಂತೆಯೇ ರೈತ, ಶ್ರಮಜೀವಿ. ಇವತ್ತು ನಿನಗೆ ಆಗಿದ್ದು ನಾಳೆ ನನಗೂ ಆಗಬಹುದಲ್ಲವೇ? ಓರ್ವ ಮನುಷ್ಯ ಗಾಯಗೊಂಡು ನರಳುತ್ತಾ ರಸ್ತೆಯಲ್ಲಿ ಬಿದ್ದಿದ್ದಾನಂತಂದ್ರೆ ತಿರುಗಿಯೂ ನೋಡದೆ ಹೋಗುವುದು ಮನುಷ್ಯತ್ವವಲ್ಲ ಅಂತ ಹೇಳ್ದ. ಶ್ರೋತೃಗಳೇ, ಮನುಷ್ಯತ್ವವಿಲ್ಲದವರು ಎಷ್ಟೇ ಪೂಜೆ ಪುನಸ್ಕಾರ, ದೇವರನ್ನ ಆರಾಧಿಸುವುದು ಮಾಡಿದ್ರು ಕೂಡ ಫಲ ಇಲ್ಲ ಅನ್ನುವಂಥದ್ದನ್ನ ತಿಳಿದುಕೊಂಡ್ರಲ್ಲ ಶ್ರೋತೃ.

0: ಇಂತಹದೇ ನೀತಿ ಕಥೆಗಳು ತಮಗೂ ಕೂಡ ಗೊತ್ತಿದ್ರೆ ಆ ನೀತಿ ಕಥೆಗಳನ್ನ ನಮ್ಮ ನಿಲಯಕ್ಕೆ ಕಳಿಸಿಕೊಡಿ. ನೀವು ಕಳಿಸಿಕೊಟ್ಟಂತಹ ನೀತಿ ಕಥೆಗಳನ್ನ ನಮ್ಮ ಎಲ್ಲಾ ಕೇಳುಗರಿಗೂ ಕೂಡ ನಮ್ಮ ಆಕಾಶವಾಣಿಯ ಮುಖಾಂತರ ಕೇಳಿಸ್ತೀವಿ.
1: ಇಲ್ಲಿಗೆ ಇಂದಿನ ನೀತಿ ಕಥೆ ಮುಕ್ತಾಯವಾಯಿತು ಶ್ರೋತೃಗಳೇ. ಮತ್ತೊಂದು ನೀತಿ ಕಥೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: सहायता महिलानां बालकानां शिक्षणे गृहपालने लघुव्यापारे च स्वावलम्बनं प्रदास्यति। अत्रावधेयं यत् अस्याः योजनायाः मुख्यमुद्देश्यं महिलानां सशक्तिकरणं स्वावलम्बनं च अस्ति। भारतीय जनता पार्टीति दलेन आरोपितं यत् कांग्रेस दलाय तस्य वरिष्ठ नेतुः राहुल गांधिनः कृते च महिला सशक्तिकरणं केवलं निर्वाचन घोषः एव वर्तते। अद्य नवदिल्ल्याम् एकं वार्ताहर सम्मेलनं संबोधयन्ती बांसुरी स्वराजः अवदत् यत् केन्द्र सर्वकारेण महिलानां सशक्तिकरणस्य उद्देश्येन लोकसभायां नारी शक्ति वन्दनाधिनियमः समुपस्थापितः। सा आरोपितवती यत् कांग्रेस दलेन अस्य विधेयकस्य विरोधः कृतः, सदने च अस्य अनुमोदन मार्गे विघ्नः उत्पादितः। हजरत पैगंबर मुहम्मद वर्यस्य पावन जन्म जयंती ईद ए मिलाद उन नबी अद्य समग्रे राष्ट्रे महता धार्मिक उल्लासेन समारभ्यते। अस्मिन् पर्वणि तस्य दिव्य संदेशान् विचारयितुं विविध गोष्ठ्यः शोभायात्राश्च अनुष्ठीयन्ते। कोलंबो नगरे द्वितीयान्तिम निकष द्वन्द्वे भारतं विरुध्य फॉलो ऑन इत्यस्यानन्तरं चतुर्थ दिनस्य क्रीडा विराम पर्यन्तं श्रीलंका दलेन द्वितीय पर्याये षट् क्रीडकानां हानौ एकोनत्रिंशदधिक द्विशतं धावनांकाः संपादिताः इति वार्ताः।
1: आकाशवाणी रसवार्ते बरदवरु विजयपुरद कट्टे गुरुराज ಓದುತ್ತಿರುವವರು ಚೇತನ್ ಸಿವಿ. ಪ್ರಿಯ ಶ್ರೋತೃಗಳೇ, ಆನೆ ನಡೆದದ್ದೇ ದಾರಿ. ಆ ದಾರಿಲಿ ಏನೇ ಎದುರಾದರೂ ಆನೆಗಳು ಒಂದೇ ಒಂದು ಹೆಜ್ಜೆ ಕೂಡ ಹಿಂದಿಡೋದಿಲ್ಲ. ಕಾಡಾಗ್ಲಿ ಮೇಡಾಗ್ಲಿ ಬೆಟ್ಟ ಇರಲಿ ಗುಡ್ಡ ಇರಲಿ, ಆನೆ ನಡೆಯೋದೇ ದಾರಿ. ಏನಮ್ಮ, ಏಷ್ಯಾ ಆನೆಗಳು ಬೇರೆಲ್ಲ ಆನೆಗಳಿಗಿಂತ ಬಹಳ ಚೆನ್ನಾಗಿ ಬೆಟ್ಟ ಹತ್ತುತ್ತಂತೆ. ಮನುಷ್ಯರು ಟ್ರಕ್ಕಿಂಗ್ ಮಾಡ್ತಾರಲ್ಲ, ಹಾಗೇನೆ ಬೆಟ್ಟ ಹತ್ತುತ್ತವೆ. ಟ್ರಕ್ಕಿಂಗ್ನಲ್ಲಿ ಪುಟಾಣಿ ನೀರು ಬಾಟ್ಲೆ ನಮಗೆ ಭೂತಾಕಾರವಾಗಿ ಕಾಡೋಕ್ಕೆ ಶುರುವಾಗುತ್ತೆ. ಹೀಗಿರುವಾಗ 300 ಟನ್ ದೇಹನ ಹೊತ್ಕೊಂಡು ಕಡಿದಾದ ಬೆಟ್ಟದಲ್ಲಿ ರಾಜನಂತೆ ಹತ್ಕೊಂಡು ಗುಡ್ಡದ ಮೇಲೆ ನಿಂತ್ಕೊಳ್ಳೋದು ಅಂದರೆ ಸುಮ್ಮನೆ ಅಲ್ಲ. ಆನೆ ಇಷ್ಟು ದೊಡ್ಡ ದೇಹನ ಹೇಗೆಲ್ಲ ಬ್ಯಾಲೆನ್ಸ್ ಮಾಡಬಹುದು ಅನ್ನೋದೇ ಗಜಶಾಸ್ತ್ರ. ಆನೆಗಳ ಪಾದದ ಹಿಂಭಾಗ ದಡು ದಪ್ಪಗಿದೆ, ಅದರೊಳಗೆ ಕೊಬ್ಬಿನ ಅಂಗಾಂಶದ ದೊಡ್ಡ ಪದರಾನ ದೇವರು ಇಟ್ಟಿದ್ದಾನೆ. ಬೆಟ್ಟ ಹತ್ತಬೇಕಾದ್ರೆ ಆನೆಗಳು ದೇಹದ ತೂಕನ 4 ಪಾದದ ಮೇಲೆ ಸಮನಾಗಿ ಹಂಚೋದ್ರಿಂದ ಅವು ಶಾಕ್ ಅಬ್ಸರ್ಬರ್ ತರ ಕೆಲಸ ಮಾಡುತ್ತವಂತೆ. ಹಾಗೇನೆ ಆನೆ ಕಾಲುಗಳು ವಕ್ರವಕ್ರವಾಗಿಲ್ಲ, ನಿಖರ ನೇರ. ಇದರ ಲಾಭ ಏನಂದ್ರೆ ಸ್ನಾಯುಗಳ ಮೇಲೆ ಒತ್ತಡ ಬಿಡಲ್ಲ, ನೇರವಾಗಿ ಮೂಳೆ ಮೇಲೆ ಬಿಡೋದ್ರಿಂದ ಆನೆಗೆ ಬ್ಯಾಲೆನ್ಸ್ ಮಾಡೋದು ಬಲೆ ಈಸಿಯಂತೆ. ನಡೆಯೋದ್ರಲ್ಲಿ ಆನೆದು ಟೆಕ್ನಿಕೋ ಟೆಕ್ನಿಕ್. 4 ಕಾಲುಗಳಲ್ಲಿ 3 ಕಾಲುಗಳನ್ನು ನೆಲದಲ್ಲಿ ಊರಿ 1 ಕಾಲನ್ನು ಮಾತ್ರ ಮುಂದೆ ಇಡ್ತಾ ಹೋಗುತ್ತೆ. ಇಡೀ ದೇಹದ ತೂಕನ ನೆಲಕ್ಕೆ ಎಷ್ಟು ಬೇಕೋ ಅಷ್ಟು ಬಿಡೋದ್ರಲ್ಲಿ ಆನೆಗೆ ಆನೆನೇ ಸಾಟಿ. ಇದರ ಪಾದಗಳು ಹೈಕಿಂಗ್ ಶೂಗಳಂತಿರೋದ್ರಿಂದ ಬೆಟ್ಟನಾದರೂ ಸೈ ಗುಡ್ಡನಾದರೂ ಸೈ ಅಂತ ಹತ್ತುತ್ತಾನೆ ಇರ್ತವಂತೆ. ಆನೆ ಬಗ್ಗೆ ಇಷ್ಟೆಲ್ಲ ಹೇಳ್ತಿರೋದು ಯಾಕಂದ್ರೆ ಹೋದ ವಾರ ಅರುಣಾಚಲ ಪ್ರದೇಶದ 3266 ಮೀಟರ್ ಎತ್ತರದಲ್ಲಿರುವಂತಹ ಕಡಿದಾದ ನೀಲಗಿರಿ ಬೆಟ್ಟಗಳ ಮೇಲೆ ಕಾಡಾನೆಗಳು ಟ್ರಕ್ಕಿಂಗ್ ಮಾಡಿವೆ. ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಆನೆಗಳು ಇಷ್ಟು ಎತ್ತರಕ್ಕೆ ಏರಿರೋದು ಅಂತ ತಜ್ಞರು ಸಂಶೋಧಕರು ಹುಬ್ಬೇರಿಸಿದ್ದಾರೆ. ಭೋಪಾಲ್ನ ಜಬಲ್ಪುರದ ರಾಷ್ಟ್ರೀಯ ಹೆದ್ದಾರಿ 45ರಲ್ಲಿ ಓಡಾಡುವರು ಕೂಡ ಹುಬ್ಬೇರಿಸ್ತಾರೆ. ಕಾರಣ ಇಷ್ಟೇ, ಸ್ಟೇರಿಂಗ್ ಹಿಡಿದ ಡ್ರೈವರ್ಗಳಿಗೆ ತೂಕಡಿಕೆ ಬರೋದೇ ಇಲ್ವಂತೆ. ಅರೆ, ಇದು ಹೇಗೆ ಸಾಧ್ಯ ಅನ್ಸೋದು ಸಹಜ. ಕಾಡಿನ ಮಧ್ಯೆ 11.9 ಕಿಲೋಮೀಟರ್ ಉದ್ದದ ಈ ರಸ್ತೆ ಕೆಂಪಾದವೋ ಎಲ್ಲ ಕೆಂಪಾದವೋ ಅನ್ನೋ ರೀತಿ ಇದೆ. ದೂರದಿಂದ ನೋಡಿದ್ರೆ ಆಕ್ಸಿಡೆಂಟ್ ಆಗಿ ರಸ್ತೆ ಮೇಲೆ ರಕ್ತ ಚೆಲ್ಲಾಡಿದಂತೆ ಕಾಣುತ್ತೆ. ಸುತ್ತ ಕಾಡು, ಗವ್ವೆನ್ನುವ ಸದ್ದು, ಎಲ್ಲೋ ಹುಲಿ ಕೂಗಿದ ಫೀಲು. ಏನೇ ಆದರೂ ಪ್ರಾಣಿಗಳು ನಿಮ್ಮ ಹತ್ತಿರಕ್ಕಂತೂ ಬರೋದಿಲ್ಲ. ದೇಶದ ಪ್ರಪ್ರಥಮ ಟೇಬಲ್ ಟಾಪ್ ರೆಡ್ ಮಾರ್ಕಿಂಗ್ ಹೈವೇ ಅಂದ್ರೆ ಇದೆ. ಸಂಚಾರ ಪ್ರಾಣಿಗಳ ಪ್ರಾಣ ತೆಗೀಬಾರದು ಅಂತ ಹೀಗೆ ನಿರ್ಮಾಣ ಮಾಡಿದ್ದಾರೆ. ಎಲ್ಲೂ ಸ್ಪೀಡ್ ಬ್ರೇಕರ್ ಹಾಕಿಲ್ಲ. ಬ್ರೇಕ್ ಹಾಕೋಕೆ ಹೋಗಿ ಆಕ್ಸಿಡೆಂಟ್ಗಳು ಇಲ್ಲಿ ಆಗೋಗುತ್ತೆ ಅನ್ನೋ ಭಯನೂ ಇಲ್ಲ. ಅದಕ್ಕೆ ರಸ್ತೆ ಪೂರ್ತಿ ಕೆಂಪಣ್ಣಂತರ ಇದೆ. ಕೆಂಪು ಬಣ್ಣ ಬಳಿಯೋಕೆ ಸೈಕಾಲಜಿ ರೀಸನ್ ಇದೆಯಂತೆ. ರೆಡ್ ಕಲರ್ ಕಾಣಿಸಿದ ತಕ್ಷಣ ಡ್ರೈವರ್ಗಳ ಮನಸ್ಸು ಎಚ್ಚೆತ್ತುಕೊಳ್ಳುತ್ತೆ. ಕಣ್ಣಲ್ಲಿ ಕಣ್ಣಿಟ್ಟು ವೆಹಿಕಲ್ ಓಡಿಸ್ತಾರೆ. ರೆಡ್ ರಸ್ತೆ ಆಗಿರೋದ್ರಿಂದ 30 ಕಿಲೋಮೀಟರ್ ವೇಗಕ್ಕಿಂತ ಹೆಚ್ಚು ವಾಹನ ಓಡಿಸಕ್ಕಾಗಲ್ವಂತೆ. ರಸ್ತೆಗೆ ಬಣ್ಣ ಬಳಿಯೋದ್ರ ಜೊತೆಗೆ 5 ಮಿಲಿಮೀಟರ್ ದಪ್ಪದ ಥರ್ಮೋಪ್ಲಾಸ್ಟಿಕ್ ಚೆಕರ್ಡ್ ಲೇಯರ್ ಬೇರೆ ಹಾಕಿದ್ದಾರೆ. ಇದರಿಂದ ವಾಹನ ಇದರ ಮೇಲೆ ಚಲಿಸುವಾಗ ಡ್ರೈವರ್ಗೆ ಸಣ್ಣ ಕಂಪನ, ವಿಭಿನ್ನವಾದ ಶಬ್ದ ಕೇಳಿಸುತ್ತೆ. ಇಷ್ಟೆಲ್ಲ ಇರಬೇಕಾದ್ರೆ ನಿದ್ದೆ ಬರೋದಾದರೂ ಹಾರ್ನ್ ಹೊಡೆಯೋಕ್ಕಾದರೂ ಹೇಗೆ

ತಾನೆ ಸಾಧ್ಯ. ರಸ್ತೆ ದಾಟುವಾಗ ಪ್ರಾಣಿಗಳಿಗೆ ಪ್ರಾಣಹಾನಿ ಆಗಬಾರದು ಅಂತ ಈ ರಸ್ತೆನ ರೆಡ್ ಕಾರ್ಪೆಟ್ ತರ ಮಾಡಿದ್ದಾರೆ. ಪ್ರಾಣಿಗಳು ರಸ್ತೆಯ ಮೇಲಕ್ಕೆ ಬರದೇ ಇರಲಿ ಅಂತ ಇಡೀ 11.9 ಕಿಲೋಮೀಟರ್ ಮಾರ್ಗದಲ್ಲಿ 25 ಸುರಂಗನ ನಿರ್ಮಿಸಿದ್ದಾರೆ. ಈ ರಸ್ತೆಯಲ್ಲಿ ಓಡಾಡಿರುವುದು ಒಂದೇ ಪ್ರಾರ್ಥನೆ, ಪ್ರಾಣಿ ದೇವನೇ ಲೋಕಪಾಲನೆ, ದೇ ನಮೋಸ್ತು ನಮೋಸ್ತುತೆ. ಪ್ರಿಯ ಶ್ರೋತೃಗಳೇ, ಭಾರತ 33 ಲಕ್ಷ ಕಿಲೋಮೀಟರ್ ವಿಸ್ತೀರ್ಣದಲ್ಲಿದೆ ಅಂತ ಹೇಳಿತ್ತು ಬ್ರಿಟಿಷರು. ಟಿಪ್ಪು ಸುಲ್ತಾನ್ ಮರಣದ ನಂತರ ಇಂಡಿಯಾನ ಹಿಡಿತದಲ್ಲಿ ತಗೊಂಡಂತಹ ಬ್ರಿಟಿಷರು ಮಾಡಿದ ಮೊದಲ ಕೆಲಸ ಇಡೀ ಭಾರತನ ಆಳೋಕೆ ಶುರು ಮಾಡಿದ್ದು. ಕಾಡು ಮೇಡು ಗುಡ್ಡ ಬೆಟ್ಟ ಸಮುದ್ರ ಎಲ್ಲಾ ಸೇರಿಸಿ ಸುಮಾರು 5 ವರ್ಷದಲ್ಲಿ ಮುಗಿಸಬಹುದು ಅನ್ಕೊಂಡವರು 70 ವರ್ಷ ತನಕ ಅಳೆದರಂತೆ. ಅವರೇನು ಟೇಪು ಹಿಡಿದು ಅಳಿಲಿಲ್ಲ, ಟ್ರಿಗ್ನೋಮೆಟ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಅಳೆ ಹಾಕಿದ್ರು. ವಿಷಯ ಏನಂದ್ರೆ, ಬ್ರಿಟಿಷರು ದೇಶ ಅಳೆಯೋ ಕಾರ್ಯಕ್ರಮ ಆರಂಭಗೊಂಡಿದ್ದೆ ಬೆಂಗಳೂರಲ್ಲಂತೆ. ಇಲ್ಲಿ ತಾಲೀಮು ಯಶಸ್ವಿ ಆದ ಮೇಲೆ ಮದ್ರಾಸ್ನಲ್ಲಿ ಶುರು ಮಾಡಿದರಂತೆ. ಆಗ ಮೇಕ್ರಿ ಸರ್ಕಲ್ನಲ್ಲಿರೋ ಕೆಂಪೇಗೌಡ ಪಾರ್ಕ್ನಿಂದ ಹೆಣ್ಣೂರು ಬಾಗಲೂರು ರಸ್ತೆಯ ಕಣ್ಣೂರು ಗ್ರಾಮದ ತನಕ ಹಾಗೂ ಬಾಣಸವಾಡಿ ಕೆಆರ್ ಪುರಂ ಅಗರ ನಡುವೆ ಒಟ್ಟು 11 ಕಿಲೋಮೀಟರ್ ತನಕ ಸ್ಟೀಲ್ ಬಾರ್ಗಳನ್ನು ಬಳಸಿ ಬೇಸ್ ಲೈನ್ ಎಳೆದಿದ್ದಾರೆ. ಅದಕ್ಕೆ ಕೆಂಪೇಗೌಡ ಪಾರ್ಕ್ನಲ್ಲಿ ಹಾಗೂ ಸಂಪಿಗೆಹಳ್ಳಿ ಚೊಕ್ಕನಹಳ್ಳಿ ಇವತ್ತಿಗೂ ಸಾಕ್ಷಿಗಳಿವೆ. ಇವತ್ತಿಗೂ ಬಳ್ಳಾರಿ ರಸ್ತೆಯಲ್ಲಿರುವಂತಹ ವಿಜ್ಞಾನ ಗ್ಯಾಲರಿಯಲ್ಲಿ ಆವತ್ತು ಬಳಸಿದಂತಹ ಬೃಹತ್ ಉಪಕರಣಗಳು ಸರ್ವೆ ಖಾತೆಗಳನ್ನು ಹೇಳ್ತವೆ. ಇಂಡಿಯಾ ಅಳೆಯೋಕೆ ಬೆಂಗಳೂರಲ್ಲಿ ಲೈನ್ ಹಾಕೋದರ ಉಸ್ತುವಾರಿ ವಹಿಸಿಕೊಂಡರು ವಿಲಿಯಂ ಲ್ಯಾಂಪ್ಟನ್ ಮತ್ತು ಜಾರ್ಜ್ ಎವರೆಸ್ಟ್. ಇಬ್ಬರೂ ಕೂಡ ಬೆಂಗಳೂರಲ್ಲಿ ತಂಗಿದ್ರು. ಕೊನೆಗೆ ಇವರೇ ಮೌಂಟ್ ಎವರೆಸ್ಟ್ ಅನ್ನ ಅಳೆದ್ರು. ಅದಕ್ಕೂ ಮೂಲ ನಮ್ಮ ಬೆಂಗಳೂರು ಅಂತ ಹೇಳ್ತಾ ಈ ವಾರದ ರಸವಾರ್ತೆಯನ್ನು ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:35:31. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಕಾಣೆಯಾದ ಮಹಿಳೆಯ ಹೆಸರು ಸ್ವಾತಿ, ತಂದೆ ಚನ್ನಪ್ಪ ಅಗಟಗಿ, ವಯಸ್ಸು 18 ವರ್ಷ, ಉದ್ಯೋಗ ಮನೆಗೆಲಸ, ಸಿಂದಗಿ ತಾಲೂಕಿನ ಸುರಗಿಹಳ್ಳಿಯಿಂದ ಕಾಣೆಯಾಗಿರುತ್ತಾಳೆ. ಮಹಿಳೆಯ ಚೆಹರೆ ಪಟ್ಟಿ ಹೀಗಿದೆ: ಕೋಲುಮುಖ, ಉದ್ದ ಮೂಗು, ಮೈಯಿಂದ ಸದೃಢ, ಗೋಧಿ ಮೈಬಣ್ಣ, ಅಂದಾಜು 5'1" ಎತ್ತರ ಇದ್ದು, ಮನೆಯಿಂದ ಹೋಗುವಾಗ ಟೀ ಶರ್ಟ್ ಹಾಗೂ ಪ್ಯಾಂಟ್ ಧರಿಸಿದ್ದು, ಕನ್ನಡ ಭಾಷೆಯನ್ನು ಮಾತನಾಡುತ್ತಾಳೆ. ಈ ಚೆಹರೆ ಪಟ್ಟಿಯುಳ್ಳ ಮಹಿಳೆ ತಮಗೆಲ್ಲಾದರೂ ಕಂಡುಬಂದಲ್ಲಿ ಸಮೀಪದ ಪೊಲೀಸ್ ಸ್ಟೇಷನ್ಗೆ ತಿಳಿಸಬೇಕಾಗಿ ವಿನಂತಿ. ಪ್ರಕಟಣೆಯನ್ನ ಕೇಳಿದ್ರಿ.

0: ಇದು ಆಕಾಶವಾಣಿ ವಿಜಯಪುರ. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237 0477, 2237 0488, 2226 1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರವೇ ಮಾರ್ಗಸೂಚಿ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಷ್ಟೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ನಾಳೆ ಪ್ರಧಾನಿ ಸಂವಾದ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ಮೇಲ್ಮನೆ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಬಿಜೆಪಿ ಹೋರಾಟ, ಸರ್ಕಾರಕ್ಕೆ ಬಿವೈ ವಿಜಯೇಂದ್ರ ಎಚ್ಚರಿಕೆ. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರದಲ್ಲೇ ಸರ್ಕಾರ ಮಾರ್ಗಸೂಚಿಗಳನ್ನು ಹೊರಡಿಸಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, ಕೆಎಸ್ಸಿಎ ಕ್ಲಬ್ ಸೇರಿದಂತೆ 8 ಪ್ರಮುಖ ಕ್ಲಬ್ಗಳಲ್ಲಿ ಆಹಾರ ಸುರಕ್ಷತಾ ತಪಾಸಣೆ ನಡೆಸಲಾಗಿದ್ದು, ನೈರ್ಮಲ್ಯವಿಲ್ಲದ ಕ್ಲಬ್ಗಳಿಗೆ ನೋಟಿಸ್ ನೀಡಲಾಗಿದೆ ಎಂದು ಹೇಳಿದ್ದಾರೆ. ತಪಾಸಣೆಯ ಸಮಯದಲ್ಲಿ ಅಧಿಕಾರಿಗಳು ಕುಡಿಯುವ ನೀರು ಮತ್ತು ಅಡಿಗೆ ಎಣ್ಣೆಯ ಮಾದರಿಗಳನ್ನು ಸಂಗ್ರಹಿಸಿದ್ದು, ಈ ಮಾದರಿಗಳನ್ನು ವಿಶ್ಲೇಷಣೆಗಾಗಿ ಸರ್ಕಾರಿ ಆಹಾರ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನುದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ರಾಜ್ಯದ ಬಳ್ಳಾರಿ, ಮಂಗಳೂರು, ಮೈಸೂರು, ಬೆಂಗಳೂರು ನಗರ, ದಕ್ಷಿಣ ಕನ್ನಡ, ಧಾರವಾಡ, ಚಿತ್ರದುರ್ಗ, ರಾಮನಗರ, ವಿಜಯಪುರ, ರಾಯಚೂರು, ಹಾಸನ, ಚಿಕ್ಕಮಗಳೂರು, ಕಲಬುರಗಿ, ಬೆಳಗಾವಿ, ಗದಗ ಮತ್ತು ಉಡುಪಿ ಜಿಲ್ಲೆಯ 2 ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ರಾಜ್ಯದ ಎಲ್ಲಾ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಸಭೆ ನಡೆಯಿತು. ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಉಪಸಭಾಪತಿ ಉಮಾಶ್ರೀ, ಸಚಿವ ಜಮೀರ್ ಅಹಮದ್ ಖಾನ್, ಪರಿಷತ್ ಸದಸ್ಯರಾದ ಪುಟ್ಟಣ್ಣ, ಚನ್ನರಾಜ ಹಟ್ಟಿಹುಳಿ, ಗೋವಿಂದರಾಜು ಸೇರಿದಂತೆ ಹಲವರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರ ಇಟ್ಟುಕೊಂಡು ಬಿಜೆಪಿ ಸದನದ ಸಮಯ ಹಾಳು ಮಾಡಿದ್ದು ಖಂಡನಾರ್ಹ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ, ನಿರುದ್ಯೋಗ ಸೇರಿದಂತೆ ಅನೇಕ ವಿಚಾರಗಳ ಕುರಿತು ಬಿಜೆಪಿ ಸದನದಲ್ಲಿ ಚರ್ಚೆ ನಡೆಸಬೇಕಿತ್ತು. ನಾಗೇಂದ್ರ ವಿಚಾರ ಕುರಿತಂತೆಯೂ ಸರ್ಕಾರ ಚರ್ಚೆ ನಡೆಸಲು ಸಿದ್ದವಿದ್ದರೂ ಬಿಜೆಪಿ ಅವಕಾಶ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಮೂಲಕ ಮಾತ್ರ ದೇಶದ ಪ್ರಗತಿ ಸಾಧ್ಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಖಾಸಗಿ ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಇನ್ನೆರಡು ದಿನಗಳಲ್ಲಿ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ ನೀಡುವುದು ಕಾಂಗ್ರೆಸ್ ಸರ್ಕಾರದ ಬದ್ದತೆ ಎಂದು ತಿಳಿಸಿದ್ದಾರೆ.

0: ಮಹಾರಾಷ್ಟ್ರ ಗುಜರಾತ್ಗೆ ಹೋಲಿಕೆ ಮಾಡಿದರೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಕ್ಷೇತ್ರ ಮರುವಿಂಗಡಣೆ ವಿಚಾರದಲ್ಲಿ ಕೇಂದ್ರದ ತೀರ್ಮಾನವನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರು ಮೂಲಸೌಕರ್ಯ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಸಂಚಾರ ದಟ್ಟಣೆ ವಿಚಾರದಲ್ಲಿ ಈಗಿರುವ ರಸ್ತೆಗಳಿಂದ ವಾಹನ ದಟ್ಟಣೆಯನ್ನು ನಿಭಾಯಿಸಲು ಆಗುತ್ತಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿರುವ ಉದ್ಯಾನವನಗಳ ಶೇಕಡ 5% ಪ್ರದೇಶವನ್ನು ಸಾರ್ವಜನಿಕ ಉದ್ದೇಶಕ್ಕೆ ಬಳಸಲಾಗುವುದು ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಬರ ಪರಿಸ್ಥಿತಿಯ ಸಮಗ್ರ ಅವಲೋಕನ ನಡೆಯುತ್ತಿದೆ ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ರೈತರಿಗೆ ಬೆಳೆ ನಷ್ಟವಾಗಿದೆ. ಆದರೆ ವಿರೋಧ ಪಕ್ಷದವರು ಸದನದಲ್ಲಿ ಚರ್ಚೆ ಮಾಡಿ ಸಲಹೆಗಳನ್ನು ನೀಡುವ ಬದಲು ರಾಜಕೀಯ ಮಾಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ವೇಳೆ ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ಎಂದು ಹೈಕಮಾಂಡ್ ಅನ್ನು ಒತ್ತಾಯಿಸಿರುವುದು ನಿಜ ಎಂದು ತಿಳಿಸಿದ್ದಾರೆ. ಸಂಪುಟ ಪುನರ್ ರಚನೆ ಕೇವಲ ಊಹಾಪೋಹ ಎಂದು ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳ ಕೈವಾಡವಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯ ಪ್ರತಿಭಟನೆಗಳು ಮತ್ತು ಎಚ್ಚರಿಕೆಗಳನ್ನು ಹಗುರವಾಗಿ ಪರಿಗಣಿಸದಂತೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಾಗೇಂದ್ರ ನಿರಪರಾಧಿ ಎಂದು ಸಾಬೀತಾದರೆ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವಂತೆ ಸವಾಲು ಹಾಕಿದ್ದಾರೆ. ಜಾರಿ ನಿರ್ದೇಶನಾಲಯದ ಆರೋಪ ಪಟ್ಟಿಯಲ್ಲಿ ನಾಗೇಂದ್ರ ಅವರ ಹೆಸರಿದೆ ಎಂದು ತಿಳಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಬಿಜೆಪಿಯ ಹೋರಾಟ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವನ್ಯಜೀವಿ ವಲಯ ವ್ಯಾಪ್ತಿಯ ಚೆಂಡುಮಲ್ಲಿಗೆ ಜಮೀನಿನಲ್ಲಿ ಬೀಡು ಬಿಟ್ಟಿದ್ದ ಹುಲಿಯನ್ನು ಅರಣ್ಯ ಇಲಾಖೆ ಸೆರೆ ಹಿಡಿದಿದೆ. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಹುಲಿ ಕಾಣಿಸಿಕೊಂಡ ಮಾಹಿತಿ ಮೇರೆಗೆ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಹುಲಿ ಸೆರೆ ಹಿಡಿದಿದ್ದಾರೆ. ಸೆರೆ ಸಿಕ್ಕ ಹುಲಿ ಹೆಣ್ಣಾಗಿದ್ದು 10-12 ವರ್ಷದ್ದಿರಬಹುದು ಎಂದು ಅಂದಾಜಿಸಲಾಗಿದೆ. ಸೆರೆ ಸಿಕ್ಕ ಹುಲಿಯನ್ನು ಮೈಸೂರಿನ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ ಎಂದು ಮದ್ದೂರು ವಲಯ ಅರಣ್ಯಾಧಿಕಾರಿ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಹಲವೆಡೆ ಇಂದು ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದ್ ಅನ್ನು ಶ್ರದ್ಧಾ ಭಕ್ತಿ ಸಡಗರಗಳಿಂದ ಆಚರಿಸಲಾಗುತ್ತಿದೆ. ಈದ್ ಮಿಲಾದ್ ಹಬ್ಬವನ್ನು ಗದಗ ಜಿಲ್ಲಾದ್ಯಂತ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸಿದರು. ವಿಜಯಪುರ ಜಿಲ್ಲೆಯಾದ್ಯಂತ ಈದ್ ಮಿಲಾದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಆಚರಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಾಯಿತು. ಕಾರವಾರ, ಶಿರಸಿ ಹಾಗೂ ಭಟ್ಕಳ ಸೇರಿದಂತೆ ಹಲವೆಡೆಗಳಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬೃಹತ್ ಮೆರವಣಿಗೆ ನಡೆಸಲಾಯಿತು. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಆಚರಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರು ಇಂದು ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣ ಜಲಾಶಯಕ್ಕೆ ಮಹಾರಾಷ್ಟದ ಕೊಯ್ನಾ ಅಣೆಕಟ್ಟು ಸೇರಿದಂತೆ ವಿವಿಧ ಬ್ಯಾರೇಜ್ಗಳಿಂದ 28,746 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಜಲಾಶಯದಿಂದ 22,658 ಕ್ಯೂಸೆಕ್ ನೀರನ್ನು ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯಕ್ಕೆ ಹರಿಬಿಡಲಾಗುತ್ತಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಹಾವೇರಿ ಜಿಲ್ಲೆ ಶೇಕಡ 91.38% ಸಾಧನೆ ಮಾಡುವ ಮೂಲಕ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪೆತ್ತಾಂಡಹಳ್ಳಿ ಗ್ರಾಮ

ಸಂದರ್ಭದಲ್ಲಿ ಕಾನೂನು ಸಲಹಾ ಕೇಂದ್ರವನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಪ್ರಭು ನೀಲಾಚಾರಿ ಬಡಿಗೇರ ಉದ್ಘಾಟಿಸಿದರು. ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಅಗತ್ಯಕ್ಕೆ ತಕ್ಕಂತೆ ಗಣೇಶ ಮೂರ್ತಿಗಳ ವಿಸರ್ಜನೆಗಾಗಿ ಶಾಶ್ವತ ಹೊಂಡ ನಿರ್ಮಿಸಲು ಸೂಕ್ತ ಜಾಗ ಗುರುತಿಸಿ ಸ್ಥಳ ವೀಕ್ಷಣೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲು ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ದೌರ್ಜನ್ಯ ತಡೆ ಅಧಿನಿಯಮದಡಿಯಲ್ಲಿ ದಾಖಲಾದ ಪ್ರಮುಖ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮರ್ಥವಾಗಿ ವಾದ ಮಂಡಿಸಲು ನುರಿತ ಹಾಗೂ ಅನುಭವಿ ನ್ಯಾಯವಾದಿಗಳನ್ನು ವಿಶೇಷ ಸಾರ್ವಜನಿಕ ಅಭಿಯೋಜಕರನ್ನಾಗಿ ನಿಯಮಾನುಸಾರ ನೇಮಕ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಸ್ವವಿವರವುಳ್ಳ ಅರ್ಜಿ ಹಾಗೂ ಇತರೆ ವಿವರಗಳನ್ನೊಳಗೊಂಡ ದಾಖಲಾತಿಗಳೊಂದಿಗೆ ಸೆಪ್ಟೆಂಬರ್ 7 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಇಲಾಖೆಯ ಕಚೇರಿ ಪ್ರಕಟಣೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರವೇ ಮಾರ್ಗಸೂಚಿ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಷ್ಟೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ನಾಳೆ ಪ್ರಧಾನಿ ಸಂವಾದ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ಮೇಲ್ಮನೆ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಚರ್ಚೆ ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವವರಿಗೆ ಬಿಜೆಪಿ ಹೋರಾಟ, ಸರ್ಕಾರಕ್ಕೆ ಬಿವೈ ವಿಜಯೇಂದ್ರ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಇದು ಆಕಾಶವಾಣಿ ವಿಜಯಪುರ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಜಯಪುರ.

0: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
1: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
0: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
1: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
0: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
1: ಮೊಬೈಲ್ ನಂಬರ್ 7387242525
0: ಅಥವಾ 9689646218.
2: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
3: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
2: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
3: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
2: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.

0: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
1: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
0: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
1: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ?

0: ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
4: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
0: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
6: ಮಣ್ಣಿನ ಮಗ.

0: ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಭಾಗ್ಯವಾಡಿ ತಾಲೂಕಿನ ಮನಗುಳಿ ಗ್ರಾಮದ ಯುವ ರೈತರಾದ ವೀರೇಶ್ ಮನಗುಳಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ವಿಜಯಪುರ ಜಿಲ್ಲೆ ಬಸವನ ಭಾಗ್ಯವಾಡಿ ತಾಲೂಕಿನ ಮನಗುಳಿ ಗ್ರಾಮದ ಯುವ ರೈತರಾದ ವೀರೇಶ್ ಮನಗುಳಿ ಅವರು ಅದಾರ. ಇವರು ಸಾವಯವ ಕೃಷಿಯನ್ನು ಯಾವ ರೀತಿ ಮಾಡ್ತಾರೆ, ಅದೇ ರೀತಿ ಅವರು ಯಾವ ರೀತಿ ತಮ್ಮ ಕೃಷಿ ಜಮೀನಲ್ಲಿ ಅಳವಡಿಸಿಕೊಂಡಾರ ಅನ್ನುವಂಥ ವಿಷಯವನ್ನು ಕುರಿತು ಅವರಿಂದನೇ ನಮ್ಮ ರೈತರಿಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ವೀರೇಶ್ ಮನಗುಳಿ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ ಸರ್.
1: ವೀರೇಶ್ ಅವರೇ, ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಡ್ರಿ.
2: ನನ್ನ ಹೆಸರು ವೀರೇಶ್ ಗುಂಡಪ್ಪ ಗೂಡಲ್ಮನಿ, ಅರ್ಥಾತ್ ಈಗ ನಾನು ಸಾವಯವ ಕೃಷಿಕನಾದ ಮೇಲೆ ರೈತರೆಲ್ಲರೂ ನನ್ನನ್ನು ಗುರುತಿಸೋದು ವೀರೇಶ್ ಮನಗುಳಿ ಅಂತ.
1: ವೀರೇಶ್ ಮನಗುಳಿ ಅಂತಾನೆ.
2: ನಾವು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಪಟ್ಟಣದವನು. ಮೂಲತಃ ನೈಸರ್ಗಿಕ ಕೃಷಿಕನಾಗಿ ಈಗ ಸಾವಯವ ಕೃಷಿಯನ್ನು ಸಂಪೂರ್ಣವಾಗಿ ಮಾಡ್ತಾ ಹೋಗ್ತಾ ಇದ್ದೀನಿ.
1: ವೀರೇಶ್ ಅವರೇ, ತಮ್ಮ ಶಿಕ್ಷಣ ಏನಾಗಿದೆ?
2: ನಂದು ಪಿ ಯು ಸಿ. ಮನಗುಳಿಯಲ್ಲೇ ಶಿಕ್ಷಣವನ್ನು ಮುಗಿಸಿದ ನಂತರ ತಂದೆ ತಾಯಿಯರು ಕೃಷಿ ಮಾಡಲಿಕ್ಕೆ ತುಂಬ ಭಾರ ಆಯಿತು ಲೇಬರ್ ಸಮಸ್ಯೆಯಿಂದ. ಸೊ ಹಾಗಾಗಿ ನಾನು ದೊಡ್ಡವನಾಗಿರೋದ್ರಿಂದ ಅನಿವಾರ್ಯವಾಗಿ ನಾನು ಶಿಕ್ಷಣವನ್ನು ಅಲ್ಲಿಗೆ ನಿಲ್ಲಿಸಿ ಕೃಷಿಯನ್ನೇ ಕಂಟಿನ್ಯೂ ಮಾಡಬೇಕಾಯಿತು.
1: ಅಂದರೆ ತಾವು ಕೃಷಿ ಕುಟುಂಬದಿಂದ ಬಂದಿನಿ ಅಂತ ಹೇಳಿದ್ರಿ, ತಮ್ಮ ಪೂರ್ವಜರು ಅಂದರೆ ತಮ್ಮ ತಂದೆಯವರಾಯಿತು, ಯಾವ ಕೃಷಿಯನ್ನು ಮಾಡ್ತಾ ಇದ್ರು?
2: ಹಾಂ, ನಮ್ಮ ತಂದೆಯವರು ಮೂಲತಃ ಒಂದು ಸುಮಾರು 40 ವರ್ಷದಿಂದ ಅವರು ಕೃಷಿಯನ್ನೇ ಮಾಡ್ತಾ ಬಂದಿದ್ದರು. ಮನಗುಳಿಯಿಂದ ಸುಮಾರು ಒಂದು 6 ಕಿಲೋಮೀಟರ್ ದೂರದಲ್ಲಿರುವಂಥ ತೋಟ. ಅವರು ಕೃಷಿ ಆರಂಭ ಮಾಡಿದಾಗ ಸುತ್ತಮುತ್ತಲೂ ಯಾವುದೇ ತೋಟಗಳು ಇರಲಿಲ್ಲ. ಅವರು ತುಂಬ ಅಂದರೆ ತುಂಬ ಕಷ್ಟಪಟ್ಟು ಕೃಷಿ ಮಾಡಿದ್ದಾರೆ. ಆವಾಗ ಯಾಂತ್ರೀಕರಣ ಇಲ್ಲದೇ ಇರುವಂಥ ಸಮಯದಲ್ಲಿ ಸಂಪೂರ್ಣವಾಗಿ ಅವರು ದೇಹವನ್ನು ದಂಡಿಸಿ ಕೃಷಿಯನ್ನು ಮಾಡಿ ಒಂದು ಉತ್ತುಂಗಕ್ಕೆ ಏರಿದವರು ಅವರು. ಯಾಕೆಂತಂದರೆ ಇತ್ತಿತ್ತಲಾಗೆ ಸುಮಾರು 2015 ಎಲ್ಲ ಪ್ರಕಾರದ ಬೆಳೆಗಳನ್ನು, ದ್ರಾಕ್ಷಿ ಮತ್ತು ದಾಳಿಂಬೆ ಈ ಎರಡು ಬೆಳೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲವೂ ಬೆಳೆಗಳನ್ನು ಬೆಳೆದಿದ್ದಾರೆ. ಆ ಎಲ್ಲ ಬೆಳೆಗಳಲ್ಲಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಹಾಂ, ಈಗ ಫಾರ್ ಎಕ್ಸಾಂಪಲ್ ರೇಷ್ಮೆ ಅಂತ ಬಂದಾಗ 3 ವರ್ಷಗಳ ಕಾಲ ಸತತವಾಗಿ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು, ಪ್ರಥಮ ಪ್ರಶಸ್ತಿಯನ್ನು ಬೆಂಗಳೂರಲ್ಲಿ ತೆಗೆದುಕೊಂಡು ಬಂದರು ನಮ್ಮ ತಂದೆಯವರು. ಅದಕ್ಕಿಂತ ಹಿಂಜೆ ಪಪ್ಪಾಯ ಮಾಡಿದ್ರು, ಪಪ್ಪಾಯ ಕೂಡ ತುಂಬ ರೆಕಾರ್ಡ್ ಆಯಿತು. ಆಮೇಲೆ ಒಂದು ಮೈಕೋ ಕಂಪ್ನಿದು ಮೆಣಸಿನಕಾಯಿ ಹಾಕಿದ್ರು, ಮೆಣಸಿನಕಾಯಿ ಅದು ಒಂದು ರೆಕಾರ್ಡ್ ಆಗ್ಬಿಡ್ತು. ಕಂಪ್ನಿಯವರೇ ಬಂದು ಅವರು ಒಂದು ಅಡ್ವರ್ಟೈಸ್ ಫಂಕ್ಷನನ್ನು ತೋಟದಲ್ಲಿ ಮಾಡಿದ್ರು. ಹಾಗೆ ನಮ್ಮ ತಂದೆಯವರು ರಾಸಾಯನಿಕ ಕೃಷಿ ಮಾಡಿದ್ರು ಅಷ್ಟೇ ಹೊರತು, ಬಟ್ ಕೃಷಿಯಲ್ಲಿ ತುಂಬ ಸಾಧನೆಯನ್ನು ಕೂಡ ಅವರು ಮಾಡಿದ್ದಾರೆ. ಆ ಬೆಳೆಗಳಲ್ಲಿ ತುಂಬ ಉತ್ತಮವಾದಂಥ ಗುಣಮಟ್ಟದ ಮತ್ತು ಉತ್ತಮ ಇಳುವರಿಯನ್ನು ತೆಗೆದು ಕೃಷಿಯನ್ನು ನಮ್ಮ ತಂದೆಯವರು ಮಾಡಿದ್ದಾರೆ.
1: ತುಂಬ ಸಂತೋಷ ವೀರೇಶ್ ಅವರೇ. ತಮ್ಮ ತಂದೆಯವರು ರಾಸಾಯನಿಕ ಕೃಷಿಯನ್ನು ಮಾಡಿದ್ರು ಅಂತ ತಾವು ಹೇಳಿದ್ರಿ, ತಾವು ಮಾತ್ರ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಅಂತ ಒಲವನ್ನು ತೋರಿಸ್ತಾ ಇದ್ದೀರಿ, ಇದಕ್ಕೆ ಯಾಕೆ ತಾವು ಒಲವನ್ನು ತೋರಿಸಿದ್ರಿ ಅಂತ ಹೇಳ್ಬೋದಲ್ಲ?
2: ಹಾಂ, ಇದು ಹಸಿರು ಕ್ರಾಂತಿ ಅನ್ನೋ ನೆಪದಲ್ಲಿ ಏನು ನಮ್ಮ ದೇಶಕ್ಕೆ ರಾಸಾಯನಿಕ ಕಾಲು ಇಡ್ತೋ ಆವಾಗಿನಿಂದ ಭೂಮಿ ಇತ್ತಿತ್ತಲಾಗಿ ನೋಡ್ಕೋತ ಬಂದಾಗ ಎಲ್ರಿಗೂ ರೈತರಿಗೆ ರಾಸಾಯನಿಕವನ್ನು ಕೊಟ್ಟರು. ಕೊಡುವಾಗ ಎಷ್ಟು ಕೊಡಬೇಕು ಅನ್ನೋ ಮಾಹಿತಿಯನ್ನು ಕೊಡಲಿಲ್ಲ. ಹಾಗಾಗಿ ರೈತ ಏನು ಮಾಡಿಬಿಟ್ಟ, ಹಾಕೋದೇ ಮಾಡ್ತಾ ಸಂಪೂರ್ಣ ಭೂಮಿಯನ್ನು ಬಂಜೆಯನ್ನು ಮಾಡ್ತಾ ಬಂದಿದ್ದಾನೆ. ಸೊ ಹಾಗಾಗಿ ನಮ್ಮ ತಂದೆಯವ್ರ ಕಾಲದಲ್ಲೂ ರಾಸಾಯನಿಕ ಕೃಷಿಯನ್ನು ಮಾಡ್ತಾ

0: ಇದ್ರು ಮಾಡ್ತಾನೆ ಬಂದಿದ್ರು. ನಾನು ಕೂಡ 2011 ಪಿ ಯು ಸಿ ಮುಗಿದ ತಕ್ಷಣ ಒಂದು 4-5 ವರ್ಷಗಳ ಕಾಲ ಅವರು ಒಂದು ತಂದೆಯವರು ಹೇಳಿಕೊಟ್ಟಂತೆ ನಾವು ರಾಸಾಯನಿಕ ಕೃಷಿಯನ್ನೇ ಮಾಡ್ತಾ ಹೋಗಿದ್ದೆ. ನನಗೆ 2017 ಕನೇರಿಯ ಸಿದ್ಧಗಿರಿ ಮಠದ ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಆಶೀರ್ವಾದದಿಂದ ನಾನು ಅಲ್ಲಿಂದ ಗುರುಗಳ ಆಶೀರ್ವಾದ ಪಡೆದುಕೊಂಡು ಗುರುಗಳ ಮಾಹಿತಿಯನ್ನು ಪಡೆದುಕೊಂಡು ಅಲ್ಲಿ ಸಂಪೂರ್ಣವಾಗಿ ನೈಸರ್ಗಿಕ ಕೃಷಿಯನ್ನು ಮಠದಲ್ಲಿ ಮಾಡ್ತಾ ಇದ್ರು. ಅದರ ಒಂದು ನೈಸರ್ಗಿಕ ಕೃಷಿಯ ಒಂದು ಸಂದೇಶವನ್ನು ಕೂಡ ಅವರು ರಾಷ್ಟ್ರಾದ್ಯಂತ ನೀಡ್ತಾ ಇದ್ರು. ಓ ಹೌದಲ್ಲ, ರಾಸಾಯನಿಕದಿಂದ ಇಷ್ಟೆಲ್ಲಾ ದುಷ್ಪರಿಣಾಮ ಐತಿ ಅಂದಮೇಲೆ ಇದು ಮುಂದೊಂದು ದಿನ ಮಾನವ ಕಲವನ್ನೇ ನಾಶ ಮಾಡುವಂತ ಒಂದು ಕೃಷಿ ಪದ್ಧತಿ ಇದಾಗಿದೆ ಅಂತಂದ್ರೆ ಹಾಗಾದ್ರೆ ನಾವು ಇದನ್ನ ಯಾಕೆ ಮಾಡಬೇಕು, ಬಿಡಬೇಕಲ್ಲ ಅಂತ ಹೇಳಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ತಂದೆಯವರು ಅಷ್ಟು ದಿನಗಳ ಕಾಲ ಮಾಡಿಕೊಂಡು ಬಂದಿರುವಂತಹ ರಾಸಾಯನಿಕ ಕೃಷಿಯನ್ನ ಒಂದೇ ಹಂತಕ್ಕೆ ಬಿಟ್ಟು ಸಂಪೂರ್ಣವಾಗಿ ನಾವು ನೈಸರ್ಗಿಕ ಕೃಷಿ ಕಡೆ ನಾನು ಶಿಫ್ಟ್ ಆಗ್ಬೇಕು ಅನ್ನಿಸ್ತು. ಸೊ ಹಾಗಾಗಿ ಅಂದಿನಿಂದ ನಾನು ಒಂದು ಸಾವಯವ ಕೃಷಿಯನ್ನ ಆರಂಭ ಮಾಡಿದೆ.
1: ತಾವು ಮಾತಾಡ್ತಾ ಸಾವಯವ ಕೃಷಿ ಅಂತ ಹೇಳಿದ್ರಿ, ಈ ಸಾವಯವ ಕೃಷಿ ಅಂದ್ರೆ ಏನು?
0: ಸಾವಯವ ಕೃಷಿ ಅಂತಂದ್ರೆ ಇದು ಒಂದು ರೀತಿ ಬದುಕುವ ಕೃಷಿ. ರಾಸಾಯನಿಕ ಕೃಷಿಗೂ ಸಾವಯವ ಕೃಷಿಗೂ ವ್ಯತ್ಯಾಸ ಏನಂತಂದ್ರೆ ನೀವು ನೋಡ್ರಿ, ಸಾವಯವ ಕೃಷಿಯಲ್ಲಿ ಇಡೀ ಜೀವ ವೈವಿಧ್ಯಮಯ ಇರ್ತದೆ, ಎಲ್ಲ ಪ್ರಕಾರದ ಸಮಗ್ರ ಕೃಷಿ ಇರ್ತದೆ. ಮಾನವ ಅಷ್ಟೇ ಅಲ್ಲ, ಭೂಮಂಡಲದಲ್ಲಿರುವಂತಹ ಅಥವಾ ಭೂಮಿ ಮೇಲೆ ಇರುವಂತಹ ಎಷ್ಟೋ ಜೀವರಾಶಿಗಳಿಗೆ ಆಹಾರವೂ ಕೂಡ ಸಾವಯವ ಕೃಷಿಯಿಂದ ಮಾತ್ರ ದೊರೀತದೆ ಹೊರತು ರಾಸಾಯನಿಕ ಕೃಷಿಯಿಂದ ದೊರೆಯೋದಿಲ್ಲ. ಸೊ ರಾಸಾಯನಿಕ ಕೃಷಿ ಯಾವಾಗ ಕಾಲಿಡ್ತೋ ಅವಾಗ ನೋಡ್ರಿ ಎಷ್ಟೋ ಜೀವ ಸಂಕಲಗಳು ಅಳಿವಿನಂಚಿಗೆ ಹೋಗ್ಬಿಟ್ವು. ಈಗ ಉದಾಹರಣೆ ತಗೋಬೇಕು ಅಂತಂದ್ರೆ, ಇದೇ ಒಂದು 30 ಹಿಂದೆ ನಮ್ಮ ಭಾರತದ ಜನಸಂಖ್ಯೆ 25-30 ಇತ್ತು. ಅವಾಗ ಪ್ರಾಣಿಗಳ ಸಂಖ್ಯೆ ಅಂದ್ರೆ ಹಸುಗಳು ಪಶುಗಳ ಸಂಖ್ಯೆ 120 ಇತ್ತು. ಈಗ ಉಲ್ಟಂಪಲ್ಟ ಆಗಿದೆ, ಜನಸಂಖ್ಯೆನೇ 150 ಹೋಗಿದೆ, ಪಶುಗಳ ಸಂಖ್ಯೆ 20 ಬಂದಿದೆ. ಹಾಗಾದ್ರೆ ಕನಿಷ್ಠ ಒಂದು 100 ಪಶುಗಳ ಕಣ್ಮರೆ ಆಯ್ತು. ಇದೇ ರೀತಿ ಪ್ರಾಣಿ ಜೀವಿಗಳಾಗಿರ್ಬೋದು, ಕಾಡು ಪ್ರಾಣಿಗಳಾಗಿರ್ಬೋದು, ಇನ್ನ ಪಕ್ಷಿ ಸಂಕುಲ ಆಗಿರ್ಬೋದು, ಹೀಗೆ ಎಲ್ಲಾ ಒಂದು ಜೀವ ವೈವಿಧ್ಯದಲ್ಲಿ ಇರುವಂತಹ ಎಷ್ಟೋ ಪ್ರಾಣಿಗಳ ನಾಶ ಈ ಒಂದು ರಾಸಾಯನಿಕ ಕೃಷಿಯಿಂದ ಆತು. ಬಂದಿರುವಂತಹ ರೋಗಗಳು ಎಲ್ಲವೂ ರಾಸಾಯನಿಕ ಕೃಷಿಯಿಂದಾನೇ ಬಂತ ಹೊರತು ಯಾವುದೇ ಇದರಿಂದ ಬಂದಿಲ್ಲ. ಹಿರಿಯರು ಸಂಪೂರ್ಣವಾಗಿ ವಿಷಮುಕ್ತ ಆಹಾರವನ್ನು ತಿಂದು ವಿಷಮುಕ್ತ ಬೆಳೆಯನ್ನ ಬೆಳೆದು ಭೂಮಿಯನ್ನೂ ಕೂಡ ವಿಷಮುಕ್ತವಾಗಿಟ್ಟಿದ್ರು, ಅದರಿಂದ ಬಂದಂತ ಬೆಳೆಯನ್ನ ತಾವು ಸೇವಿಸಿ ತಾವು ಕೂಡ ವಿಷಮುಕ್ತರಾಗಿದ್ರು.
1: ಹಾಗಾಗಿ 100-120
0: ಆರಾಮಾಗಿ ಬದುಕ್ತಾ ಇದ್ರು.
1: ಈಗಾದ್ರ ಈ ರಾಸಾಯನಿಕ ಆಹಾರ ಪದ್ಧತಿಗಳನ್ನ ನಾವೆಲ್ಲ ಅಳವಡಿಸಿಕೊಂಡು 60-50 ಬದುಕ್ತಾ ಇದೀವಿ.
0: ಹೀಗೆ ನಮ್ಮ ವಯಸ್ಸಿನ ಒಂದು ಗುರುತು ಹೇಗಿತ್ತು ಅಂತಂದ್ರೆ, ಅವಾಗ 10 20 ನಕ್ಕಿ, 30 ಶಕ್ತಿ, 40 ಕತ್ತಿ, 50 ಅರುವ, 60 ಮರುವ, 70 ಕಾಗಿ, 80 ಬಾಗಿ, 90 ಗೂಗಿ, 100 ಹೊತ್ಕೊಂಡು ಹೋಗಿ ಅಂತ ಒಂದು ಶಾಸ್ತ್ರ ಇತ್ತದ. ಅಂದ್ರೆ ಅಷ್ಟು ವರ್ಷ ಅವರು ಹೆಂಗೆಂಗ್ ಹೋಲಿಸಿದಾರೆ ನೋಡ್ರಿ, 10 ಹಾಕಿದ್ರೆ 20 ನಗೋದು, 30 ಅವಾಗ ಒಂದು ಶಕ್ತಿ ಬರ್ತಿತ್ತು, 40 ಅಂದ್ರೆ ಕತ್ತಿ ದುರ್ದಂಗ್ ದುಡಿಬೇಕಿತ್ತು, 50 ಅವಾಗ ಅರುವ ಬಂತು ಅಂತಾರೆ, 60 ಮರುವ. ಹೀಗೆ ಅವಾಗಿನ ಒಂದು ಜನರ ಒಂದು ಬದುಕುವ ಶೈಲಿ ಹಂಗಿತ್ತು. ಇವಾಗ ನಾವೆಲ್ಲ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಅಳವಡಿಕೆ ಮಾಡಿಕೊಂಡು ರಾಸಾಯನಿಕ ಕೃಷಿಯನ್ನ ಅಳವಡಿಕೆ ಮಾಡಿಕೊಂಡು ಈಗೆಲ್ಲ 10 ಸೂಪರ್, 20 ಪವರ್, 30 ಪ್ರೆಷರ್, 40 ಶುಗರ್, 50 ಡಮಾರ್ ಅನ್ನೋ ಲೆಕ್ಕದಲ್ಲಿ ಬಂದಿದ್ದೀವಿ. ಸೊ ಇದೆಲ್ಲವೂ ಕೂಡ ಒಂದು ರಾಸಾಯನಿಕ ಕೃಷಿಯ ಒಂದು ದುಷ್ಪರಿಣಾಮ ಅಂತಾನೆ ಹೇಳ್ಬೋದು. ಹಾಗಾಗಿ ಸಾವಯವ ಕೃಷಿಯನ್ನ ಮಾಡಬೇಕು ಅಂತ.
1: ತಾವು ಮಾತಾಡ್ತಾ ಸಾವಯವ ಕೃಷಿ ಕುರಿತು ಹೇಳಿದ್ರಿ, ಈಗ ಯಾವ್ಯಾವ ಬೆಳೆಗಳನ್ನು ತಾವು ಬೆಳೀತಾ ಇದ್ರಿ ಸಾವಯವ ಕೃಷಿಯಲ್ಲಿ?
0: ಮುಂಚೆ ಬಾಳೆ ಬೆಳೆದಿದ್ದೀವಿ, ಸಾವಯವ ಕೃಷಿಗೆ ಬಂದ ಮೇಲೆ ನಿಂಬೆ ಸಂಪೂರ್ಣವಾಗಿ ಸಾವಯವಾಗಿತ್ತು, ಬಾಳೆ ಬೆಳೆದಿದ್ವಿ, ಈಗಲೂ ಬಾಳೆ ಇದೆ, ಈಗ ಪುನಃ ಮತ್ತೆ ನಿಂಬೆ ಹಾಕಿದೀವಿ, ಜೋಳ ಬೆಳಿತೀವಿ, ಗೋಧಿ ಬೆಳಿತೀವಿ, ಕಡಲೆ ಬೆಳಿತೀವಿ, ಆಮೇಲೆ ಇದರಲ್ಲಿ ಮುಖ್ಯವಾಗಿ ಸಮಗ್ರ ಕೃಷಿಯನ್ನು ಮಾಡ್ತೀವಿ. ನಾನು ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹೋದ ವರ್ಷ ನಾನು ಒಂದು ಪ್ಲಾಟಲ್ಲಿ ನಿಂಬೆನೂ ಹಾಕಿದ್ದೆ, ಬಾಳೆನೂ ಹಾಕಿದ್ದೆ, ಕಡಲೆ ಹಾಕಿದ್ದೆ, ಮೆಂತೆ ಹಾಕಿದ್ದೆ, ಪಾಲಕ್ ಹಾಕಿದ್ದೆ, ಮೆಣಸಿನ್ಕಾಯಿ ಹಾಕಿದ್ದೆ. ಇವೆಲ್ಲವೂ ಬಿತ್ತನೆ ಮಾಡಿದ ಮೇಲೆ ಪುನಃ ನಾನು ರಾಶಿಗೆ ಹೋಗಿದ್ದೀನಿ. ಯಾವ ಕಾರಣಕ್ಕೂ ಯಾವುದನ್ನೂ ಸಿಂಪರಣೆ ಮಾಡಿಲ್ಲ, ಏನು ಮಾಡಿಲ್ಲ. ಕಾರಣ, ಒಂದು ಬೆಳೆ ಇನ್ನೊಂದು ಬೆಳೆಯಿಂದ ರಕ್ಷಣೆ ಮಾಡ್ತದೆ. ಇದು ಒಂದು ಸಮಗ್ರ ಕೃಷಿ ಪದ್ಧತಿ, ನಮ್ಮ ಸಾವಯವ ಕೃಷಿ ಮಾಡಲಿಕ್ಕೆ ತುಂಬಾ ಅನುಕೂಲವಾಗಿರುವಂತದ್ದು. ಇದರ ಜೊತೆಗೆ ಏನಾದರೂ ಬೇಕು ಅಂತಂದ್ರೆ ಅಲ್ಲಿ ನಾವು ಸಾವಯವ ಪರಿಕರಗಳನ್ನು ಮಾಡ್ಕೋತೀವಿ. ಅದರ ಜೊತೆ ಇವಾಗ ಕಬ್ಬು ಮಾಡಿದೀವಿ, ಕಬ್ಬಿನಿಂದ ನಾವು ಸ್ವತಃ ಕಬ್ಬನ್ನು ಫ್ಯಾಕ್ಟ್ರಿ ಕೊಡದೆ ಅದನ್ನು ನೇರವಾಗಿ ಸಂಪೂರ್ಣವಾಗಿ ನೈಸರ್ಗಿಕವಾಗಿ ಬೆಳೆದಂತಹ ಕಬ್ಬಿನಿಂದ ವಿಷಮುಕ್ತವಾದಂತಹ ಬೆಲ್ಲವನ್ನು ತಯಾರಿಸಿ ನೇರವಾಗಿ ಗ್ರಾಹಕರಿಗೆ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ.
1: ಅಂದ್ರೆ ತಾವೇ ಈಗ ಕಬ್ಬನ್ನು ಬೆಳೆದು ತಮ್ಮಲ್ಲೇನ ಒಂದು ಫ್ಯಾಕ್ಟ್ರಿ ತರ
0: ಮಾಡ್ತೀರಾ? ನಾನೇ ಒಂದು ಗಾಣವನ್ನು ಮಾಡ್ಕೊಂಡಿದ್ದೀನಿ, ಅಲ್ಲಿ ನಾವೇ ಗಾಣದಲ್ಲಿ ನಾವೇ ಕಬ್ಬನ್ನು ನೂರಿಸಿ ಬೆಲ್ಲವನ್ನು ತಯಾರು ಮಾಡಿ ಅದನ್ನು ಮತ್ತೆ ನೇರವಾಗಿ ಗ್ರಾಹಕರಿಗೆ ಕೊಡ್ತೇವೆ. ಯಾವುದೇ ರೀತಿ ವ್ಯಾಪಾರಸ್ಥರಿಗಾಗಲಿ, ಮಾರುಕಟ್ಟೆಗಾಗಲಿ, ಅಂಗಡಿಗಳಿಗಾಗಲಿ ಯಾರಿಗೂ ಕೊಡೋದಿಲ್ಲ,
1: ಅಂದ್ರೆ ನೇರವಾಗಿ
0: ಗ್ರಾಹಕರಿಗೆ ಕೊಡೋದು.
1: ತುಂಬಾ ಸಂತೋಷ ವೀರೇಶ್ ಅವರೇ. ಅದೇ ರೀತಿ ಈ ಸಾವಯವ ಕೃಷಿ ಯಾಕೆ ಮಾಡ್ಬೇಕು ಅಂತ ಹೇಳಿ ನಮ್ಮ ರೈತರು ಹೇಳ್ತೀರಿ?
0: ಹಾ, ಯಾಕೆ ಮಾಡ್ಬೇಕು ಅಂತಂದ್ರೆ ಒಂದು ಬದುಕಲಿಕ್ಕೆ ಮಾಡ್ಬೇಕು. ಈಗ ನೀವು ಉದಾಹರಣೆ ತಗೊಳ್ರಿ, ಇಡೀ ದೇಶದಲ್ಲಿ ಯಾವ ರೈತರು ನೇಣ ಹಾಕೊಂಡಿದ್ದಾರೆ, ಅವರೆಲ್ಲರೂ ರಾಸಾಯನಿಕ ಕೃಷಿಕರೇ. ಸಾವಯವ ಕೃಷಿಕರು ಇಲ್ಲಿವರೆಗೂ ಆತ್ಮಹತ್ಯೆ ಮಾಡಿಕೊಂಡಿರುವ

0: ಉದಾಹರಣೆಗಳೇ ಇಲ್ಲ. ಕಾರಣ ಸಾವಯವ ಕೃಷಿ ಒಂದು ನಿಸರ್ಗವನ್ನು ಅಪ್ಪಿಕೊಂಡು ಕೃಷಿ ಮಾಡುವಂಥದ್ದು ಕಲಿಸುತ್ತೆ. ರಾಸಾಯನಿಕ ಕೃಷಿ ನಿಸರ್ಗದಿಂದ ದೂರ ಇಟ್ಟು ನಮ್ಮನ್ನು ಕೃಷಿ ಮಾಡಿಸುತ್ತೆ. ಯಾಕಂತಂದ್ರೆ ಈಗ ನೋಡ್ರಿ, ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಸಾವಯವ ಕೃಷಿ ಬಂತು ಅಂತಂದ್ರೆ ಅಲ್ಲಿ ನಾವು ದನಕರುಗಳನ್ನು ಕಟ್ಟಲೇಬೇಕು. ಬೆಳಗ್ಗೆ ಎದ್ದ ತಕ್ಷಣ ಈ ರೈತನ ಕೆಲಸ ಏನಾಗಿರ್ತದೆ, ಸಗಣಿ ಬೆಳೆಯೋದ್ರಿಂದ ಹಿಡ್ಕೊಂಡು ಅದಕ್ಕೆ ಮೇವು ಮಾಡೋದ್ರಿಂದ ಹಿಡ್ಕೊಂಡು ಆಮೇಲೆ ಗೋಮೂತ್ರಗಳನ್ನು ಸ್ಟೋರ್ ಮಾಡ್ಕೊಳ್ಳೋದಾಗಿರ್ಬೋದು, ಅದಕ್ಕೆ ಗೊಬ್ಬರವನ್ನು ತಯಾರು ಮಾಡಿರ್ಬೋದಾಗಿರ್ಬೋದು, ಮತ್ತು ಅದನ್ನು ಗೊಬ್ಬರ ಹೋಗಿ ಭೂಮಿಗೆ ಹಾಕೋದಾಗಿರ್ಬೋದು, ಇವೆಲ್ಲವೂ ಕಾರ್ಯ ಪ್ರವೃತ್ತನ ಆಗ್ತಾನೆ ಅವನು. ಆಮೇಲೆ ಸಾವಯವ ಪರಿಕರಗಳನ್ನು ಮಾಡ್ಕೊಳ್ತಿರ್ತಾನೆ, ಆಮೇಲೆ ಬಿತ್ತನೆ ಕೆಲಸ, ಅವನು ಕೃಷಿಯನ್ನು ಅಪ್ಪಿಕೊಂಡು ಮಾಡಿಬಿಡ್ತಾನೆ. ಅವನಿಗೆ ಅಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಅಂತ, ಅವನಿಗೆ ಖರ್ಚು ಅಂತ ಜಾಸ್ತಿ ಬರೋದಿಲ್ಲ. ಅಂದ್ರೆ ಹೊರಗಡೆಯಿಂದ ಕೊಂಡುಕೊಂಡು ತಂದು ಹಾಕೋದು ಅಂತ ಜಾಸ್ತಿ ಬರೋದಿಲ್ಲ.
1: ತನ್ನಲ್ಲಿ
0: ಇರುವಂತಹ ಪರಿಕರಗಳನ್ನ ತಾನು ಬಳಸಿಕೊಂಡು ತಾನು ಕೃಷಿ ಮಾಡ್ತಾ ಹೋಗ್ತಾನೆ. ಒಂದು, ಅವನು ಕಾಯಕದಲ್ಲಿ ಬ್ಯುಸಿ ಆಗ್ತಾನೆ. ಸೊ ಹಾಗಾಗಿ ಅವನು ಯಾವತ್ತೂ ನಷ್ಟಕ್ಕಿಡೋದಿಲ್ಲ. ಇನ್ನೊಂದು, ಮಾನಸಿಕ ಸ್ಥಿರತೆಯನ್ನ ಅವನು ಕಳ್ಕೊಳ್ಳೋದಿಲ್ಲ. ರಾಸಾಯನಿಕ ಕೃಷಿಯಲ್ಲಿ ಏನಾಗ್ತದೆ ನೋಡ್ರಿ, ಎಲ್ಲಾನು ರೆಡಿ ಟು ಯೂಸ್. ನಾವು ಅಂದೊಂದು ದಿನ ಬಿತ್ತನೆ ಮಾಡಬೇಕು ಅಂತಂತಂದ್ರೆ ಅವತ್ತೇ ನಾವು ದುಡ್ಡು ಕೊಟ್ಟು ಬೀಜ ತಗೊಂಡು ಹೋಗ್ತೀವಿ, ಅವತ್ತೇ ಔಷಧಿ ತಗೊಂಡು ಹೋಗ್ತೀವಿ. ಉಳಿದೆಲ್ಲ ಸಮಯದಲ್ಲಿ ನಾವು ದುಶ್ಚಟಗಳಿಗೆ ಬಲಿ ಆಗ್ತೀವಿ, ಬೇರೆ ಬೇರೆ ಚಟಗಳಿಗೆ ಬಲಿ ಆಗ್ತೀವಿ, ಆಮೇಲೆ ಮಾನಸಿಕ ಖಿನ್ನತೆಗೊಳಗಾಗ್ತೀವಿ, ಕೆಲಸ ಇಲ್ದವರಿರಲ್ಲ, ಸಮಾಜದಲ್ಲಿ ಹಾಳಾಗಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದ್ರ ಜೊತೆಗೆ ಮಾನಸಿಕ ಸ್ಥಿರತೆಯನ್ನು ಕಳೆದುಕೊಂಡು ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡ ಅನ್ನುವಂಥ ಸ್ಟೇಟ್ಮೆಂಟ್ಗಳೇ ನೋಡ್ತೀವಿ ಹೊರತು. ಆಮೇಲೆ ಇದಕ್ಕಿಂತ ದುಂದು ವೆಚ್ಚ, ಬದುಕಿನ ಶೈಲಿ, ಸಾವಯವ ಕೃಷಿಗೆ ಅಡಿಟ್ ಆದಿವಿ ಅಂತಂದ್ರೆ ಆ ಕೃಷಿಯ ಜೊತೆಗೆ ನಮ್ಮ ಬದುಕು ಹೋಗುತ್ತೆ. ರಾಸಾಯನಿಕ ಕೃಷಿಗೆ ಮತ್ತೆ ಹೋದ್ವಿ ಅಂತಂದ್ರೆ ಅಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಅಳವಡಿಕೆ ಆಗ್ಬಿಡುತ್ತೆ, ಆಮೇಲೆ ವಿಪರೀತ ಲೆಕ್ಕ ಇಲ್ಲದಷ್ಟು ಅದು ನಾವು ಕೃಷಿ ಮಾಡೋ ಪದ್ಧತಿನೇ ಬೇರೆ ಆಗಿರ್ತದೆ, ನಾವು ಬದುಕುವ ಶೈಲಿನೇ ಬೇರೆ ಆಗಿರ್ತದೆ. ಹಾಗಾಗಿ ಅಲ್ಲಿ ದುಂದು ವೆಚ್ಚಗಳು ನಮಗೆ ಗೊತ್ತಿಲ್ಲದೇ ಆಗಿ ಸಾಲ ಮೈ ಮೇಲೆ ಬರ್ತದೆ. ಆ ರೀತಿಯಾಗಿ ನಾವು ಸಾವಯವ ಕೃಷಿ ಯಾಕೆ ಮಾಡಬೇಕು ಅಂತಂದ್ರೆ ಇದಕ್ಕೆ ಮಾಡಬೇಕು.
1: ತುಂಬಾ ಸಂತೋಷ ವೀರೇಶ್ ಅವರೇ. ಅದೇ ರೀತಿ ಈ ಸಾವಯವ ಕೃಷಿಯಲ್ಲಿನ ಸವಾಲುಗಳು ಏನಂತ ಹೇಳ್ತೀರಿ?
0: ಹಾ, ಇಲ್ಲಿ ಸವಾಲುಗಳು ಅಂತಂತಂದ್ರೆ, ಒಂದು, ಇಷ್ಟು ವರ್ಷಗಳ ಕಾಲ ರಾಸಾಯನಿಕ ಕೃಷಿಯನ್ನ ಮಾಡ್ತಾ ಬಂದು ಪಂಚಭೂತಗಳೆಲ್ಲವೂ ಕೂಡ ಮಲಿನ ಆಗಿವೆ. ಈಗ ನಾವು ರಾಸಾಯನಿಕ ಕೃಷಿಯನ್ನ ಬಿಟ್ಟು ಸಾವಯವ ಕೃಷಿ ಮಾಡ್ತಾ ಹೋದ್ವಿ ಅಂತಂದ್ರೆ ವಾತಾವರಣ ಸಡನ್ ಆಗಿ ನಮ್ಮ ಸಪೋರ್ಟ್ ಮಾಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಿದೆ ನಾನು ಆಗ್ಲೇ, ಇಲ್ಲ ನಾವು ರಾಸಾಯನಿಕವನ್ನು ಬಿಟ್ಟು ಇವತ್ತು ಸಾವಯವ ಬಂದ್ಬಿಡ್ತೀವಿ, ನಾವು ಯಾವುದೇ ಔಷಧಿಯನ್ನು ಹೊಡೆಂಗಿಲ್ಲ ಅಂತ ಹೇಳಿ, ಅದರಲ್ಲಿ ಕೀಟ ನಿಯಂತ್ರಣಕ್ಕೆ ನಮ್ಮ ಪಕ್ಷಿಗಳದ್ದು ಬಹಳ ಅವಶ್ಯಕ ಅದ. ಒಂದೇ ದಿನದಲ್ಲಿ ಪಕ್ಷಿಗಳನ್ನು ಕರ್ಕೊಂಡು ಬರ್ಲಿಕ್ಕಾಗಲ್ಲ, ಇದು ನಮಗೆ ಸವಾಲು. ಆಮೇಲೆ ಇಷ್ಟು ದಿನ ರಾಸಾಯನಿಕವನ್ನು ಭೂಮಿಗೆ ಸಿಂಪರಣೆ ಮಾಡಿ ಭೂಮಿಯಲ್ಲಿ ಯಾವುದೇ ಇರುವೆಗಳು ಸಹ ಇಲ್ಲದಂಗೆ ಮಾಡಿಬಿಟ್ಟಿವಿ. ಇರುವೆಗಳು ನಮಗೆ ಕೃಷಿ ಮಿತ್ರ, ಗೆದ್ದಲುಗಳು ಕೃಷಿ ಮಿತ್ರ, ಎರೆಹುಳುಗಳು ಕೃಷಿ ಮಿತ್ರ, ಇಲಿಗಳು ಕೂಡ ಕೃಷಿ ಮಿತ್ರ, ಹೆಗ್ಗಣಗಳು ಕೃಷಿ ಮಿತ್ರ. ಇವತ್ತೆಲ್ಲ ನಾವು ದೊಡ್ಡ ದೊಡ್ಡ ಹಾರ್ಸ್ ಪವರ್ ಅನ್ನ ಟ್ರ್ಯಾಕ್ಟರ್ಗಳನ್ನು ಯೂಸ್ ಮಾಡ್ತಾ ಇದ್ವಿ, ಆವಾಗ ರೈತರು ಬರೀ ಎತ್ತಿನಿಂದ ಉಳುಮೆ ಮಾಡ್ತಾ ಇದ್ರು. ಅಷ್ಟು ಆಳವಾಗಿ ಭೂಮಿಯನ್ನು ಉಳುಮೆ ಮಾಡ್ಬೇಕು ಅಂದ್ರೆ ಅವ್ರ ಹತ್ರ ಆನೆಗಳಿದ್ವಲ್ಲ, ಹಾಗಾದ್ರೆ ಅವ್ರ ಆನೆಗಳನ್ನ ಯಾಕೆ ಬಳಸ್ಕೊಳ್ಳಿಲ್ಲ? ಅದರ ಅರ್ಥ ಅಷ್ಟು ಅವಶ್ಯಕತೆ ಇರಲಿಲ್ಲ. ಅಂದ್ರೆ ಆ ಆನೆ ಮಾಡುವಂತ ಕೆಲಸ ಇಲಿ ಹೆಗ್ಗಣಗಳು ಮಾಡ್ತಾ ಇದ್ವು. ಅಂದ್ರೆ ಭೂಮಿಯನ್ನ ಎತ್ತುಗಳು ಉಳುಮೆ ಮಾಡೋದಕ್ಕಿಂತ ಆಳವಾಗಿ ಉಳುಮೆಯನ್ನು ಮಾಡುವಂತ, ಅಂದ್ರೆ ಭೂಮಿಯನ್ನ ಕೊರೆಯುವಂತ ಕೆಲಸಗಳು ಎರೆಹುಳ ಮಾಡ್ತಾ ಇತ್ತು, ಹೆಗ್ಗಣಗಳು ಮಾಡ್ತಾ ಇದ್ವು, ಇಲಿಗಳು ಮಾಡ್ತಾ ಇದ್ವು. ಈ ರೀತಿಯಾದಂತಹ ಸರೀಸೃಪಗಳನ್ನು ನಾವು ನಾಶ ಮಾಡಿದ್ವಿ.
1: ಹೌದು,
0: ಈಗ ನಾವು ನಾಳೆನೇ ನಾವು ಸಾವಯವ ಕೃಷಿ ಮಾಡ್ತೀವಿ ಹೊರಟ್ವಿ ಅಂತಂದ್ರೆ ಇವು ಯಾವೂ ಇಲ್ಲ ನಮ್ಮ ಜೊತೆಗೆ. ಇವುಗಳನ್ನೆಲ್ಲವೂ ನಾವು ಪುನಃ ಮತ್ತೆ ಮರಳಿ ಕರ್ಕೊಂಡು ಬರಬೇಕು. ಅದಕ್ಕಾಗಿ ಇದು ಒಂದು ಸವಾಲು. ಆಮೇಲೆ ಇನ್ನೊಂದು ಹೇಳಿದೆ, ರಾಸಾಯನಿಕ ಕೃಷಿಯಲ್ಲಿ ನಾವು ಖರ್ಚು ಜಾಸ್ತಿ, ಸಾವಯವ ಕೃಷಿಯಲ್ಲಿ ಖರ್ಚು ಕಡಿಮೆ ಅಂತ. ಇಲ್ಲಿ ಕೊಂಡುಕೊಂಡು ಬರುವಂಥ ಉತ್ಪನ್ನಗಳ ಖರ್ಚು ಕಡಿಮೆ ಆಗುತ್ತೆ ಹೊರತು ನಿರ್ವಹಣಾ ವೆಚ್ಚ ಇಲ್ಲಿ ಹೆಚ್ಚಾಗುತ್ತೆ. ಉದಾಹರಣೆಗೆ, ಒಂದು ಎಕರೆಗೆ ನಾವು ಒಂದು DAP ಒಂದು ಯೂರಿಯಾ ಇವೆರಡು ಸೇರಿದ್ರೆ ನಮಗೆ 2,000 ರೂಪಾಯಿಕ್ಕಿಂತ ಒಳಗಡೆ ನಮಗೆ ಬರ್ತದೆ. ಬಟ್ ಆದರೆ ಈಕ್ವಲ್ ಆಗಿ ನಾವು ಸಾವಯವ ಪದ್ಧತಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಬೇಕು ಅಂತಂದ್ರೆ, ಒಂದು, ದನಗಳನ್ನು ಕಟ್ಟಬೇಕು, ಅದಕ್ಕೆ ಮೇವು ಅಂತ ಮಾಡ್ಕೋಬೇಕು, ಪ್ರತಿದಿನ ಒಬ್ಬ ಮನುಷ್ಯ ಅದರ ಹಿಂದಿರಬೇಕು, ಅದು ಗೊಬ್ಬರ ರೆಡಿ ಆದ್ಮೇಲೆ ಮತ್ತೆ ಅದನ್ನು ಲೋಡ್ ಮಾಡಬೇಕು, ಅದನ್ನು ಹೋಗಿ ಭೂಮಿಯಲ್ಲಿ ಒಂದ್ ಕಡೆ ಸುರಿದ ಮೇಲೆ ಮತ್ತೆ ಅದನ್ನು ಸಾಲ ಒಂದು 4-5 ಜನಗಳನ್ನು ಕರ್ಕೊಂಡು ಹೋಗಿ ನಾವು ಹಾಕಬೇಕು. ಇಲ್ಲಿ 2,000 ಬರುವಂತ ಖರ್ಚು ಅಲ್ಲಿ 20,000 ಬಂದ್ಬಿಡ್ತದೆ. ಇದು ಮೇಲೆ ನಿರ್ವಹಣಾ ಖರ್ಚುಗಳು ಅತಿಯಾಗಿ ಬರುತ್ತದೆ. ಈಗ ನಾವು ಯಾವುದೇ ಒಂದು ಸ್ಪ್ರೇ ಅನಾಥ ಆಗಿರ್ಬೋದು ಅಥವಾ ರಾಸಾಯನಿಕ ಯಾವುದೇ ಒಂದು ಔಷಧಿಗಳನ್ನು ತೆಗೆದುಕೊಂಡು ಬಂದು ಡ್ರಿಪ್ ಮುಖಾಂತರ ಆಗಿರ್ಬೋದು ಸ್ಪ್ರೇ ಮುಖಾಂತರ ಆಗಿರ್ಬೋದು ಒಂದ್ 2 ತಾಸಲ್ಲಿ ಸಿಂಪರಣೆ ಮಾಡಿ ಬಂದ್ಬಿಡ್ತೀವಿ. ಆದ್ರೆ ನಾವೇ ಒಂದು ಜೀವಾಮೃತ ಮಾಡ್ಕೋಬೇಕು ಅಂದ್ರೆ 1 ಸಮಯ ಬೇಕು. ಗೋಕೃಪಾಮೃತ ಅಂತ ಮಾಡ್ಕೋತೀವಿ. ಕೀಟನಾಶಕಗಳಾದ ಅಂತಂದ್ರೆ ಅದಕ್ಕೆ ತಿಂಗಳಾನುಗಟ್ಟಲೆ 15 ದಿನಗಟ್ಟಲೆ ಸಮಯ ಹಿಡಿತದೆ. ದಶಪರಿಣಿಮ ಅಂತ ಮಾಡ್ಕೋಬೇಕು. ದಶಪರಿಣಿಗೆ ಬೇಕಾದಂತಹ 10 ಪರಿಕರಗಳನ್ನು ನಿಸರ್ಗದಲ್ಲಿ ಹೋಗಿ ತಿರುಗಾಡಿ ನಾವು ತಗೊಂಡ್ಬರ್ಬೇಕು. ಆಮೇಲೆ ಹ್ಯೂಮಿಕ್ ಆಸಿಡ್ ಅಂತ ಹೋಗಿ 1,000 ಏನೋ ಎಷ್ಟೋ ಕೊಟ್ಟರೆ ಹ್ಯೂಮಿಕ್ ಆಸಿಡ್ ರೆಡಿಮೇಡ್ ಸಿಕ್ಬಿಡುತ್ತೆ. ಅದೇ ಹ್ಯೂಮಿಕ್ ಆಸಿಡ್ನ ನಾವು ಮಾಡ್ಕೋಬೇಕು ಮನೆಯಲ್ಲಿ ಅಂದ್ರೆ ಅದಕ್ಕೆ ಮತ್ತೆ 1 ಸಮಯ ಬೇಕು. ಹಾಗಾಗಿ ಇಲ್ಲಿ ನಿರ್ವಹಣಾ ವೆಚ್ಚಗಳು ಹೊರಗಿನ ರಾಸಾಯನಿಕದಲ್ಲಿ ಸಿಗುವಂತ ಉತ್ಪನ್ನಗಳಕ್ಕಿಂತ ಇಲ್ಲಿ ನಿರ್ವಹಣಾ ವೆಚ್ಚಗಳು ಹೆಚ್ಚಾಗಿ ಸಾವಯವ ಕೃಷಿ ದುಬಾರಿ ಆಗ್ತದೆ ಹೊರತು ಬೇರೆ ಯಾವ ಇದರಿಂದ ದುಬಾರಿ ಆಗೋದಿಲ್ಲ. ಇದು ಒಂದು ನಮ್ಮ ಸಾವಯವ ಕೃಷಿ ಮಾಡಲಿಕ್ಕೆ ನಮಗೆ ಬರುವಂತ ಒಂದು ಸವಾಲು.
1: ಅದೇ ರೀತಿ ಈ ಸಾವಯವ ಪರಿಕರಗಳನ್ನ ಯಾವ್ಯಾವ ತಮ್ಮ ಹೊಲದಲ್ಲಿ ಮಾಡ್ಕೋತಿರ್ತಾವೆ?
0: ಈಗ ನೋಡ್ರಿ, ಯೂರಿಯಾ ಅಂತ ಬಂದಾಗ ಅದನ್ನ ನಾವು ಗೋಮೂತ್ರಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನೇ ಯೂರಿನ ಬಳಸಿದ್ರೆ ಅದೇ ಯೂರಿಯಾ ಆಗಿರ್ತದೆ. ಹಾಗಾಗಿ ಅದನ್ನ ಮಾಡ್ಕೋತೀವಿ. ಆಮೇಲೆ ಜೀವಾಮೃತ ಮಾಡ್ಕೊಂಡಿರ್ತೀವಿ, ಗೋಕೃಪಾಮೃತ ಮಾಡ್ಕೋತೀವಿ.

0: ವೇಸ್ಟ್ ಡಿಕಂಪೋಸರ್ ಮಾಡ್ಕೋತೀವಿ, ಆಮೇಲೆ ಎನ್ ಪಿ ಕೆ ಸಾವಯವ ಎನ್ ಪಿ ಕೆಗಳನ್ನು ಮಾಡ್ಕೋತೀವಿ, ಹ್ಯೂಮಿಕ್ ಆ್ಯಸಿಡ್ ಮಾಡ್ಕೋತೀವಿ, ಆಮೇಲೆ ಫ್ಲವರ್ ಬೂಸ್ಟರ್ ಅಂತ ಮಾಡ್ಕೋತೀವಿ, ಫಿಶ್ ಅಮ್ಯೂನೋ ಆ್ಯಸಿಡ್ ಅಂತ ಮಾಡ್ಕೋತೀವಿ, ಅಷ್ಟಗವ್ಯ ಅಂತ ಮಾಡ್ಕೋತೀವಿ. ಸೊ ಹೀಗಾಗಿ ಈ ಎಲ್ಲ ಪ್ರಕಾರದ ಜೈವಿಕ ದ್ರಾವಣಗಳನ್ನು ಮಾಡ್ಕೋತೀವಿ. ಇದರ ಜೊತೆಗೆ ಕೀಟನಾಶಕವಾಗಿ ದಶಪರ್ಣಿ ಅಂತ ಮಾಡ್ಕೋತೀವಿ, ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಹುಳಿ ಮಜ್ಜಿಗೆ, ಇವೆಲ್ಲವುಗಳನ್ನು ನಾವು ಬಳಸ್ತಾ ಹೋಗ್ತೀವಿ. ಬೆಳೆಗಳಿಗೆ ಸ್ವಲ್ಪ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಬೆಳೆಗಳು ತುಂಬ ಸದೃಢವಾಗಿ ಬರುತ್ತದೆ. ಆಮೇಲೆ ಎಲ್ಲ ಸಾವಯವ ಉತ್ಪನ್ನಗಳನ್ನು ನೀವು ಬಳಸ್ತಾ ಬಳಸ್ತಾ ಬಳಸ್ತಾ ಹೋದಂತೆ, ಈಗ ನೋಡ್ರಿ ನೀವು ರಾಸಾಯನಿಕ ಕೃಷಿ ಮಾಡ್ತೀರಿ, ರಾಸಾಯನಿಕ ಕೃಷಿಯಲ್ಲಿ ಏನಾಗ್ತದೆ ಅಂತಂದರೆ ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲದೇ ಇರೋದರಿಂದ ಹಲವಾರು ರೋಗಗಳಿಗೆ ಬೆಳೆ ತುತ್ತಾಗ್ತವೆ. ಬಟ್ ನೀವು ಸಾವಯವ ಕೃಷಿಯಲ್ಲಿ ಭೂಮಿಯನ್ನು ಹದಗೊಳಿಸಿ, ಭೂಮಿಯನ್ನು ಫಲವತ್ತತೆ ಮಾಡಿ, ಭೂಮಿಯ ಜೊತೆಗೆ ಬೆಳೆಗಳಿಗೂ ಕೂಡ ನೀವು ಎಲ್ಲ ರೀತಿಯಾದಂಥ ಶಕ್ತಿಯನ್ನು ಕೊಡ್ತಾ ಹೋದಾಗ ಅಲ್ಲಿ ಯಾವುದೇ ರೀತಿಗಳ ಕೀಟಗಳು ಬರೋದೇ ಇಲ್ಲ. ಯಾಕೆಂದರೆ ಆ ಕೀಟಗಳು ಅದನ್ನು ತಿನ್ಲಿಕ್ಕೆ ಹೋದರೆ ಅದನ್ನು ಅರಗಿಸಿಕೊಳ್ಳುವಂಥ ಶಕ್ತಿ ಕೀಟಕ್ಕಿರೋದಿಲ್ಲ, ಹಾಗಾಗಿ ಕೀಟಗಳು ಬಂದು ಅಲ್ಲಿ ಅಟ್ಯಾಕ್ ಆಗೋದಿಲ್ಲ. ಹಾಗಾಗಿ ನಾವು ಬೆಳೆಗಳಿಗೆ ಕೀಟಬಾಧೆ ಆದ ಮೇಲೆ ಯಾವ ಔಷಧಿಯನ್ನು ಸಿಂಪರಣೆ ಮಾಡಬೇಕು ಅನ್ನೋದಕ್ಕಿಂತ ಕೀಟಗಳು ಆಗದೇ ಇರುವ ಹಾಗೆ ಬೆಳೆಗಳನ್ನು ನಾವು ಮುಂಚೆಯಿಂದನೇ ನಾವು ಬೇಸ್ ಫಾರ್ಮಿಂಗ್ ಅಂತ ಏನು ಕರಿತೀವಿ, ಅಲ್ಲಿಯಿಂದನೇ ನಾವು ಬೆಳೆಗಳನ್ನು ಸಮೃದ್ಧವಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನಾವು ಅವುಗಳನ್ನು ಬೆಳೆಸಬೇಕು.
1: ಅಂದರೆ ಇವೆಲ್ಲ ವ್ಯವಸ್ಥೆಗಳು ಸಾವಯವ ಕೃಷಿಯಲ್ಲಿದೆ ಅಂತ?
0: ಹಾಂ ಇದೆ. ಆತ ಸಾವಯವ ಕೃಷಿ ಮಾಡುವಂಥ ರೈತ ಸಂಪೂರ್ಣವಾಗಿ ಅಲ್ಲಿ ಇನ್ವಾಲ್ವ್ ಆಗಬೇಕು, ಅದು ಫುಲ್ ಟೈಮ್ ಜಾಬ್ ಆಗಬೇಕು, ಪಾರ್ಟ್ ಟೈಮ್ ಆಗಬಾರ್ದು. ಪಾರ್ಟ್ ಟೈಮ್ ಆಯಿತು ಅಂತಂದರೆ ಇದು ಇವತ್ತು ರಾಸಾಯನಿಕ ಕೃಷಿ.
1: ಓಹೋ, ಈ ಸಾವಯವ ಕೃಷಿಯಿಂದ ಪರಿಸರಕ್ಕೆ ಏನು ಲಾಭ ಆಗತ್ತೆ ಅಂತ ಹೇಳ್ತೀರಿ?
0: ಹಾಂ, ಸಾವಯವ ಕೃಷಿಯಿಂದ ಒಂದು ಮೊಟ್ಟ ಮೊದಲನೇದಾಗಿ ವಾತಾವರಣ ಶುದ್ಧ ಆಗ್ತದೆ, ಗಾಳಿ ಶುದ್ಧ ಆಗ್ತದೆ, ನೀರು ಶುದ್ಧ ಆಗ್ತದೆ, ಆಹಾರ ಶುದ್ಧ ಆಗ್ತದೆ, ಪರಿಸರ ಶುದ್ಧ ಆಗ್ತದೆ, ಅರಣ್ಯ ಹೆಚ್ಚಾಗ್ತದೆ, ಆಮೇಲೆ ಭೂಮಿ ಸಮೃದ್ಧ ಆಗ್ತದೆ. ಭೂಮಿ ಸಮೃದ್ಧ ಆಯಿತು, ಅರಣ್ಯ ಹೆಚ್ಚಾಯಿತು, ಅಥವಾ ಈ ಎಲ್ಲ ಹೆಚ್ಚಾದಮೇಲೆ ಇವೇನು ನಮ್ಮ ಪರಿಸರ ಪ್ರಾಣಿ ಸಂಕುಲ ಹೆಚ್ಚಾಗ್ತದೆ, ಆಮೇಲೆ ಕೀಟ ಸಂಕುಲ ಅಂತಂದರೆ ಪರಿಸರಕ್ಕೆ ಅಥವಾ ವಾತಾವರಣಕ್ಕಾಗಿರ್ಬೋದು ಕೃಷಿಗೆ ಅನುಕೂಲವಾಗುವಂಥ ಕೀಟಗಳ ಸಂಖ್ಯೆ ಹೆಚ್ಚಾಗ್ತದೆ.
1: ಬೈ ಎಕ್ಸಾಂಪಲ್
0: ಜೇನು ಕೃಷಿ ಜೇನು ಹುಳುಗಳ ಸಂಖ್ಯೆ, ಯಾಕಂತಂದ್ರೆ ಇವತ್ತೆಲ್ಲ ಜೇನು ಸಂತತಿ ಎಷ್ಟೋ ಸರ್ವನಾಶ ಆಗ್ಬಿಟ್ಟಿದೆ. ಆ ಜೇನು ಸಂತತಿ ಸರ್ವನಾಶ ಆಗಿದ್ದಕ್ಕೆ ಎಷ್ಟೋ ಬೆಳೆಗಳು ಹೂವೆ ಬಿಡೋದಿಲ್ಲ, ಹೂವಿನ ಬೆಳೆಗಳಲ್ಲಿ ಹೂವೇ ಆಗ್ತಾ ಇಲ್ಲ, ಹೂವು ಬೆಳೆಗಳು ಸರಿಯಾಗಿ ಹೂ ಬಿಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇತ್ತಿತ್ತಲಾಗ ಕೆಲವರು ಮತ್ತೆ ಎತ್ತೆಚ್ಕೊಂಡು ಮತ್ತೆ ಜೇನು ಕೃಷಿಯನ್ನು ಆರಂಭ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇವೆಲ್ಲ ಲಾಭಗಳು ನಮಗೆ ಈ ಸಾವಯವ ಕೃಷಿಯಿಂದ ಆಗ್ತದೆ. ಒಟ್ಟಾರೆಯಾಗಿ ಇಡೀ ಒಂದು ನಿಸರ್ಗದ ಚೇಂಜ್ ಇಲ್ಲಿ ಆಗ್ತದೆ, ಹಾಳಾಗಿ ಹೋಗುತ್ತಿರುವಂತ ನಿಸರ್ಗ ಮತ್ತೆ ಅದು ಶ್ರೀಮಂತ ಆಗ್ತದೆ.
1: ವೀರೇಶ್ ಅವರೇ, ಅದೇ ರೀತಿ ಸಾವಯವ ಕೃಷಿ ಕುರಿತು, ಈ ಸಾವಯವ ಕೃಷಿ ಯಾವ ರೀತಿ ಮಾಡಬೇಕು, ಸಾವಯವ ಕೃಷಿಯ ಪರಿಕರಗಳ ಕುರಿತು ತಾವು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದೇ ರೀತಿ ಈ ಸಾವಯವ ಉತ್ಪನ್ನಗಳ ನಾವು ರೆಡಿ ಮಾಡ್ತೀವಿ, ಇವೆಲ್ಲ ದುಬಾರಿ ಅಂತ ಯಾಕೆ ಹೇಳ್ತೀರಾ?
0: ಇದು ಯಾಕೆ ಅಂತಂದರೆ, ಈಗ ಉದಾಹರಣೆಗೆ ನಾನು ಆಗಲೇ ಹೇಳ್ದಂತೆ ಸಾವಯವ ಉತ್ಪನ್ನಗಳು ಅಂತಂದರೆ ನಾವು ಯಾವುದೇ ರಾಸಾಯನಿಕವನ್ನು ಹಾಕಿ ಬೆಳೆಸಿರಬಾರ್ದು, ಯಾವುದೇ ರಾಸಾಯನಿಕವನ್ನು ಸಿಂಪರಣೆ ಮಾಡಿ ಅದನ್ನು ಹಾರ್ವೆಸ್ಟ್ ಮಾಡಿರಬಾರ್ದು. ಸೊ ಇಲ್ಲಿ 1,000 ರೂಪಾಯಿ ಕೊಟ್ಟು 1 ಲೀಟರ್ ನಾವು ಕಳೆನಾಶಕ ತಗೊಂಡು ಹೋದ್ವಿ ಅಂತಂದರೆ ಸಂಪೂರ್ಣವಾಗಿ 1 ಎಕರೆಗಿಂತ ಹೆಚ್ಚಿನ ಜಮೀನನ್ನು ನಾವು ಕಳೆಯನ್ನು ನಾಶ ಮಾಡ್ಬೋದು. ಅದು ಯಾವ ಹಂತದ ಕಳೆಯನ್ನು ನಾಶ ಮಾಡ್ಬೋದು? 3 ಹಂತದ ಕಳೆಯನ್ನು ನಾಶ ಮಾಡ್ಬೋದು. ಸ್ವಲ್ಪ ಎತ್ತರವಾಗಿರುವಂಥ ಕಳೆಯೂ ನಾಶ ಆಗುತ್ತೆ, ಜಸ್ಟ್ ಅದೇ ಎದ್ದು ಬಂದಿರುವಂಥ 2-4 ಎಲೆಗಳು ಬಿಟ್ಟಿರುವಂಥ ಕಳೆಯೂ ನಾಶ ಆಗುತ್ತೆ, ಅದರ ಜೊತೆ ಈಗ ತಾನೇ ಹುಟ್ಟುಕೊಳ್ಳುವಂಥ ಕಳೆಯೂ ಕೂಡ ನಾಶ ಆಗುತ್ತೆ. ಬರೀ ಇದು 1,000 ರೂಪಾಯಿದಲ್ಲಿ ಅಂದರೆ ಆ ಔಷಧಿಯ ರಾಸಾಯನಿಕ ಕಿಮ್ಮತ್ತು 1,000 ರೂಪಾಯಿ, ಒಂದು ಆಳಿನ ಸಂಬಳ 1,000 ರೂಪಾಯಿ ಹಿಡಿದ್ರು 2,000 ರೂಪಾಯಿದಲ್ಲಿ ಸಂಪೂರ್ಣವಾಗಿ ಮುಗಿದು ಹೋತು. ಅದರಲ್ಲಿ 2,000 ರೂಪಾಯಿದಲ್ಲಿ 3 ಹಂತದ ಕಳೆ ನಾಶ ಆಯಿತು. ಆದರೆ ಅದೇ 1 ಎಕರೆಯನ್ನು ನಾವು ಮ್ಯಾನುವಲಿ ಕಳೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಹೋದಿವಿ ಅಂತಂದರೆ ಕನಿಷ್ಠ 15 ಆಳುಗಳು ಬೇಕು. ಆ 15 ಆಳುಗಳು ಏನು ಮಾಡ್ತವೆ, ಕೈಗೆ ಬಂದಿರುವಂಥ 1 ಹಂತದ ಕಳೆಯನ್ನು ತೆಗಿತವೆ. ಸೊ ಅಲ್ಲಿ 3 ಹಂತದ ಕಳೆ ನಿರ್ವಹಣೆ ಆಯಿತು. ಅದೇ ಕಳೆ ಇಲ್ಲಿ ನಿರ್ವಹಣೆ ಮ್ಯಾನುವಲಿ ಆಗಬೇಕಂದ್ರೆ 2 ಸಲ ಕಳೆ ತೆಗೆಸಬೇಕು. ಅಂದರೆ 20-25 ಆಳುಗಳು 30 ಆಳುಗಳವರೆಗೂ ಬೇಕಾಗ್ತದೆ. ಕನಿಷ್ಠ ನಾವು 25 ಆಳೆ ಹಿಡಿದ್ರೂ ಸಹ, 1 ಹೆಣ್ಣಾಳಿಗೆ 400 ರೂಪಾಯಿ ಕೂಲಿ ಹಿಡಿದ್ರು ಸಹ, ಅಲ್ಲಿ 2,000 ರೂಪಾಯಿ ಬಂದಿರುವಂಥ ಖರ್ಚು ರಾಸಾಯನಿಕದಲ್ಲಿ, ಇಲ್ಲಿ ಸಾವಯವದಲ್ಲಿ 10,000 ರೂಪಾಯಿ ಖರ್ಚು ಬರುತ್ತೆ.
1: ಹೌದು,
0: ಅದರ ಜೊತೆಗೆ ನಾನು ರಾಸಾಯನಿಕ ಗೊಬ್ಬರಗಳದ್ದು ಹೇಳಿದೆ. ಗೊಬ್ಬರಗಳು ನಾವು ತಂದು ನೇರವಾಗಿ ರೆಡಿ ಟು ಯೂಸ್ ಇರುತ್ತೆ, ತರ್ತೀವಿ, ಒಂದು ಬಕೆಟಿಗೆ ಹಾಕೋತೀವಿ, ಸುರ್ಕೊತೀವಿ, ಗಿಡಗಿಡ ಇಟ್ಕೊತೀವಿ, ಮುಗಿದು ಹೋತಲ್ಲಿಗೆ. ಬಟ್ ಅದರ ಬದಲು ನಾವು ನೈಸರ್ಗಿಕವಾಗಿ ಗೊಬ್ಬರಗಳನ್ನು ತಯಾರು ಮಾಡ್ಕೋಬೇಕಂದ್ರೆ ನಿಸರ್ಗದಿಂದ ಎಷ್ಟೋ ಪರಿಕರಗಳನ್ನು ನಾವು ಕಲೆಕ್ಟ್ ಮಾಡಬೇಕು, ಅದನ್ನೆಲ್ಲ ಪ್ರೊಸೆಸ್ ಮಾಡಬೇಕು, ಅದಕ್ಕೆ ಅಂತ ಒಂದು ಆಳಬೇಕು, ಆಮೇಲೆ ದನಕರಗಳನ್ನು ಕಟ್ಟಬೇಕು, ಅದಕ್ಕೆ ಅಂತ ಒಂದಿಷ್ಟು ಮೇವು ಮಾಡಬೇಕು. ಇದೆಲ್ಲದು ಖರ್ಚು ಗೊಬ್ಬರ ತಯಾರಿ ಆಯಿತು, ಅದು ಗೊಬ್ಬರ ಹೋಗಿ ಭೂಮಿಗೆ ಹಾಕಿದ್ದೀವಿ, ಬಂದ ಮೇಲೆ ಇದೆಲ್ಲ ಖರ್ಚುಗಳು ಇಲ್ಲಿ ಹೆಚ್ಚಾಗಿರ್ತವೆ.
1: ಹೌದು,
0: ಯಾವುದೇ ಒಂದು ಉತ್ಪನ್ನದ ಬೆಲೆ ನಿರ್ಧಾರ ಮಾಡಬೇಕು ಅಂತಂದ್ರೆ ಖರ್ಚು ವೆಚ್ಚಗಳನ್ನು ಅಳೆದು ತೂಗಿ ಲಾಭವನ್ನು ಇಟ್ಟುಕೊಂಡೇ ಅದಕ್ಕೊಂದು ಬೆಲೆ ನಿರ್ಧಾರ ಮಾಡಬೇಕಾಗ್ತದೆ. ಸೊ ಈಗ ರಾಸಾಯನಿಕ ಕೃಷಿಯಲ್ಲಿ ಖರ್ಚು ಕಡಿಮೆ ಅಂದರೆ ಅವ್ರು ಕೊಂಡುಕೊಂಡು ಬರುವಂಥ ಉತ್ಪನ್ನಗಳ ಖರ್ಚು ಕಡಿಮೆ ಇರ್ತದೆ, ಹಾಗಾಗಿ ಅಲ್ಲಿ ಕಡಿಮೆ ಬೆಲೆಗೂ ಆ ಉತ್ಪನ್ನಗಳು ಸಿಗ್ತವೆ. ಆಮೇಲೆ ಅವಕ್ಕೆ ಮೇಕಪ್ ಅಂತೀವಿ ನಾವು, ಅಂದರೆ ಅವೆಲ್ಲ ಬೆಳೆಗಳು ಮೇಕಪ್ ಆಗಿ ಬಂದಿರ್ತವೆ.

0: ಇವು ನೈಸರ್ಗಿಕವಾಗಿ ಬಂದಿರ್ತವೆ.
1: ಇದರದ್ದು
0: ನೀವು ನೋಡಲಿಕ್ಕೆ ಮೇಲೆ ಚೆನ್ನಾಗಿರೋದಿಲ್ಲ ಹೊರತು ಒಳಗಡೆ ಇದರಲ್ಲಿ ಒಂದು ಏನಿರ್ತದೆ ಅಂದ್ರೆ ಬೆಳೆಗಳಲ್ಲಿ ಶಕ್ತಿ ಇರ್ತದೆ,
1: ಪೋಷಕಾಂಶಗಳ
0: ಲಭ್ಯತೆ ಇರ್ತದೆ, ಸತ್ವ ಚೆನ್ನಾಗಿರ್ತದೆ. ಅದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆಹಾರವೂ ಕೂಡ ನಮ್ದು ವೃದ್ಧಿ ಆಗ್ತದೆ, ನಮ್ಮ ಆರೋಗ್ಯ ವೃದ್ಧಿ ಆಗ್ತದೆ. ಈ ಒಂದು ಕಾರಣದಿಂದ ಅಲ್ಲಿ ನಿರ್ವಹಣಾ ವೆಚ್ಚ ಮತ್ತು ಬೆಳವಣಿಗೆ ವೆಚ್ಚ, ಬೆಳೆ ಬೆಳೆಯುವಂಥ ವೆಚ್ಚ ಹೆಚ್ಚಾಗಿರ್ತದೆ. ಆಮೇಲೆ ಈಗ ರಾಸಾಯನಿಕ ಕೃಷಿಯಲ್ಲಿ ಸಿಕ್ಕಾಪಟ್ಟೆ ಲಾಟಲ್ಲೇ ಬೆಳಿತೀವಿ, ಒಂದು ಟನ್ ಬೆಳೆದರೂ ಸಹ ಒಂದೇ ಲಾರಿನಲ್ಲಿ ಹಿರ್ಕೊಂಡ್ಬಂದು ಬಿಡ್ತೀವಿ. ಸಾವಯವದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಬೆಳೆಯುತ್ತಿರುವುದರಿಂದ ಅಷ್ಟೇ ಒಂದಿಷ್ಟೇ ಕ್ವಿಂಟಲ್ ಇದ್ರೂ ಸಹ ಅದನ್ನು ತೊಗೊಂಬರ್ಬೇಕು, ಟನ್ ಇದ್ರೂ ತೊಗೊಂಬರ್ಬೇಕು. ಸೊ ಹಾಗಾಗಿ ಅದನ್ನು ಡಿವೈಡ್ ಮಾಡಿದಾಗ ಅಲ್ಲಿ ಸಾವಯವ ಉತ್ಪನ್ನಗಳ ಮೇಲೆ ಸಾಗಾಣಿಕಾ ವೆಚ್ಚ ಹೆಚ್ಚು ಬೀಳ್ತದೆ, ಅದನ್ನು ಕೊನೆಗೆ ಗ್ರಾಹಕರ ಮೇಲೆ ಹಾಕಬೇಕಾಗ್ತದೆ. ಹಾಗಾಗಿ ಸಾವಯವ ವಸ್ತುಗಳ ಬೆಲೆ ಸ್ವಲ್ಪ ದುಬಾರಿ ಆಗಿರ್ತದೆ. ಎಲ್ಲರೂ ಸಾವಯವ ಕೃಷಿ ಕಡೆ ಮುಖ ಮಾಡಿದ್ರು ಅಂತಂದ್ರೆ ಮತ್ತೆ ಅದನ್ನು ನೀಗಿಸಬಹುದು. ಯಾಕೆಂತಂದ್ರೆ ಎಲ್ಲರೂ ಸಾವಯವ ಕೃಷಿ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂತಂದ್ರೆ ಅಲ್ಲಿ ಪರಿಸರವೂ ಕೂಡ ಕೈ ಹಿಡಿತದೆ. ಇನ್ನು ಬೇರೆ ಬೇರೆ ಬೇರೆ ಬದಲಾವಣೆಗಳಾಯಿತು ಅಂತಂದ್ರೆ ಅಲ್ಲಿ ಕೃಷಿಯಲ್ಲಿ ನಮಗೆ ಖರ್ಚುಗಳು ಕೆಲವು ಕಡಿಮೆ ಆಗ್ತದೆ. ಒಂದೊಂದು ಊರಲ್ಲಿ ಸುಮಾರು ಜನ ಸಾವಯವ ಕೃಷಿಕರಾದ್ರೆ ಅವರು ಎಲ್ಲರ ಉತ್ಪನ್ನವನ್ನು ಒಂದೇ ವಾಹನದಲ್ಲಿ ತಗೊಂಡ್ಬಂದು ಅಲ್ಲಿ ಸಾಗಾಣಿಕೆ ವೆಚ್ಚ ಕಡಿಮೆ ಆಗ್ತದೆ.
1: ಸಂಘ ಅಂತ ಮಾಡ್ಕೊಂಡು
0: ಆ ರೀತಿ ಮಾಡ್ಕೊಂಡಾಗ ಅದು ಇನ್ನೂ ಕಡಿಮೆ ಆಗಬಹುದು. ಈಗ ಸದ್ಯಕ್ಕೆ ಬೆಳೆಗಳು ಅಲ್ಲೆಲ್ಲ ಒಬ್ಬೊಬ್ರು ಒಬ್ಬೊಬ್ರು ಮಾಡ್ತಾ ಇರೋದ್ರಿಂದ ಅದರದ್ದು ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಸಾವಯವ ಉತ್ಪನ್ನಗಳ ಬೆಲೆ ದುಬಾರಿ ಆಗಿರುತ್ತದೆ ಹೊರತು ಮತ್ತೆ ಯಾವ ಉದ್ದೇಶಕ್ಕೂ ಇರೋದಿಲ್ಲ.
1: ಕೊನೆಯದಾಗಿ ನಮ್ಮ ಯುವ ರೈತರು ಈ ಸಾವಯವ ಕೃಷಿ ಮಾಡ್ಬೇಕನ್ನೋರಿಗೆ ಏನು ಕಿವಿ ಮಾತು ಹೇಳಕ್ ತಾವು ಬಯಸ್ತೀರಿ?
0: ಸಾವಯವ ಕೃಷಿ ಮಾಡಬೇಕು ಅಂತಂದ್ರೆ ಒಂದು ಬದುಕೋಕೆ ಮಾಡಬೇಕು. ನಮ್ಮ ಮನೆಯಲ್ಲಿ ನಾವು ಯಾವುದೇ ರೋಗಗಳಿಗೆ ತುತ್ತಾಗಬಾರದು, ನಾವು ಸಂಪೂರ್ಣವಾಗಿ ವಿಷಮುಕ್ತ ಆಹಾರವನ್ನು ಸೇವಿಸಬೇಕು ಅಂತಂದ್ರೆ ತಾವು ಸಾವಯವ ಕೃಷಿ ಕಡೆ ಬರಬೇಕು. ಇವತ್ತೆಲ್ಲ ರಾಸಾಯನಿಕವನ್ನು ಸಿಂಪರಣೆ ಮಾಡಿ ಮಾಡಿ ಮಾಡಿ ಈಗೆಲ್ಲ ಹಲವಾರು ರೋಗಗಳು ಬರ್ತಾ ಇದೆ. ನಮ್ಮ ಮನೆ ಮುಂದೊಂದು ದಿನ ರೋಗಿಷ್ಟ ಮನೆ ಆಗಬಾರದು ಅಂತಂದ್ರೆ ನಾವು ಸಾವಯವ ಕೃಷಿ ಕಡೆ ಬರಬೇಕು, ಭೂಮಿಯನ್ನು ಉಳಿಸಬೇಕು. ಇದಕ್ಕಿಂತ ಮುಖ್ಯವಾಗಿ ಮುಂದಿನ ಸಂತತಿ ಉಳಿಲಿಕ್ಕೆ ನಾವು ಸಾವಯವ ಕೃಷಿಯನ್ನು ಮಾಡಬೇಕು. ಉದಾಹರಣೆಗೆ ಹಿಂದಿನ ರೈತರು ಏನು ಬೆಳೀತಾ ಇದ್ರು, ಏನು ತಿಂದು ಬೆಳೆದ್ರು, ಅವ್ರು ಎಷ್ಟು ಗಟ್ಟಿಮುಟ್ಟಿಯಾಗಿದ್ರು, ಅವರ ರಾಸಾಯನಿಕ ಶುರು ಮಾಡಿದ ಮೇಲೆ ನಮ್ಮ ಒಂದು ಆಯಸ್ಸು ಎಷ್ಟಾಗಿದೆ, ನಮ್ಮಲ್ಲಿ ಶಕ್ತಿ ಎಷ್ಟಾಗಿದೆ. ಹಂಗಂದ್ರೆ ಒಂದೇ ಒಂದು ತಲೆಮಾರಿನಲ್ಲಿ ಇಷ್ಟು ಕೂಗ್ ಹೋಗಿದ್ವಿ ನಾವು. ಇದಕ್ಕಿಂತ ಅತಿ ಹೆಚ್ಚು ಇನ್ನು ಮುಂದಾಯ್ತಂದ್ರೆ ಇನ್ನು ಎರಡೇ ತಲೆಮಾರುಗಳಲ್ಲಿ ನಮ್ಮ ಮಕ್ಕಳ ಸಂತತಿಗೆ ಭೂಮಿಯಲ್ಲಿ ನಾಲ್ಕಾರು ಕಾಳುಗಳನ್ನು ಬೆಳೆದುಕೊಂಡು ಉಣಬೇಕು ಅಂತಂದ್ರೆ ಆ ಭೂಮಿಯಲ್ಲಿ ಶಕ್ತಿ ಇರಬೇಕು. ಆ ಶಕ್ತಿ ಉಳಿಸಬೇಕು ಅಂದ್ರೆ ನಾವು ಸಾವಯವ ಕೃಷಿ ಮಾಡಬೇಕು. ಆ ಒಂದು ಕಾರಣಕ್ಕೆ ಮುಂದಿನ ನಮ್ಮ ಒಂದು ಸಂತತಿ ಉಳಿಲಿಕ್ಕೆ ನಾವು ಸಾವಯವ ಕೃಷಿ ಕಡೆ ಬರಬೇಕು. ಒಂದು, ನಾವು ವಿಷಮುಕ್ತ ಆಹಾರವನ್ನು ತಿಂದು ರೋಗರಹಿತ ಜೀವನವನ್ನು ಮಾಡಲಿಕ್ಕೆ ನಾವು ಸಾವಯವ ಕೃಷಿ ಕಡೆ ಬರಬೇಕು. ಇದರ ಜೊತೆಗೆ ನಿಸರ್ಗದ ಜೊತೆಗೆ ಒಂದು ಒಳ್ಳೆ ಆದಂಥ ವಾತಾವರಣ ಸಿಗುತ್ತೆ. ನೀವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದರೂ ಸಹ ಹೊರಗಡೆ ಉತ್ಪನ್ನಗಳು ವಿಷ ಭರಿತವನ್ನೇ ಆಗಿರ್ತವೆ. ನೀವೇ ನಿಮ್ಮ ಕೈಯಾರೆ ಬೆಳೆದು ನೀವೇ ಸ್ವತಃ ತಿಂದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇರ್ತದೆ, ನಿಮ್ಮ ಭೂಮಿಯಲ್ಲೇ ಇರ್ತದೆ. ಸೊ ಹಾಗಾಗಿ ಅಡುಗೆ ಮನೆಯೇ ಆಸ್ಪತ್ರೆ ಆಗಬೇಕು, ಆಹಾರವೇ ಔಷಧಿ ಆಗಬೇಕು. ಸೊ ಆ ಔಷಧಿ ನಾವೇ ಬೆಳ್ಕೋಬೇಕು. ಆ ಒಂದು ನಿಟ್ಟಿನೊಳಗೆ ಯುವಕರು ಈ ಸಾವಯವ ಕೃಷಿ ಕಡೆ ಬರಬೇಕು.
1: ತುಂಬಾ ಸಂತೋಷ ವೀರೇಶ್ ಮುಳಗುಳಿಯವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಈ ಸಾವಯವ ಕೃಷಿ ಕುರಿತು ಸಾಕಷ್ಟು ಮಾಹಿತಿನ ಹಂಚಿಕೊಂಡ್ರಿ. ನಮ್ಮ ಕೇಳುವರು ಈ ಸಾವಯವ ಕೃಷಿ ಕುರಿತು ತಮ್ಮಿಂದ ಏನಾದರೂ ಸಲಹೆಗಳನ್ನ ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ತನ್ನ ನಂಬರ್ಗಳನ್ನು ತೆಗೆದುಕೊಳ್ಳಬಹುದು. ಅದಕ್ಕಿಂತ ಮುಖ್ಯವಾಗಿ ಸಾವಯವ ಕೃಷಿ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತಂದ್ರೆ ಊರಲ್ಲಿ ಏನಾದರೂ ಒಂದು ಗುಂಪು ತಯಾರಾಯಿತು ಅಂತಂದ್ರೆ ಆ ಸ್ವತಃ ಆ ಊರಿಗೆ ಹೋಗಿ ನಾವು ಸಾವಯವ ಕೃಷಿ ಬಗ್ಗೆ ತರಬೇತಿಯನ್ನು ಕೂಡ ಕೊಟ್ಟು ಬರ್ತೀವಿ. ಹಂಗೇನಾದರೂ ಕೆಲವು ಸಂದೇಹಗಳಿದ್ದಲ್ಲಿ ನೇರವಾಗಿ ನಮ್ಮ ತೋಟಕ್ಕೂ ಸಹ ಭೇಟಿ ಕೊಟ್ಟು ನಾವು ಮಾಡಿರುವಂಥ ಸಾವಯವ ಕೃಷಿ ಪದ್ಧತಿಯನ್ನು ತಾವು ಬಂದು ತಿಳ್ಕೊಂಡು ಹೋಗ್ಬೋದು, ರೈತ ಬಾಂಧವರೆಲ್ಲ ಬಂದು ತಿಳ್ಕೊಂಡು ಹೋಗ್ಬೋದು. ಅದರ ಜೊತೆ ಸಣ್ಣ ಪುಟ್ಟ ಕೆಲವು ಏನಾದರೂ ಸಂದೇಹಗಳಿದ್ದಲ್ಲಿ ತಾವು ರೈತರು ದೂರವಾಣಿ ಮುಖಾಂತರ ನನ್ನನ್ನು ಸಂಪರ್ಕ ಮಾಡಿ ತಮ್ಮ ಸಂದೇಹವನ್ನು ಬಗೆಹರಿಸಿಕೊಳ್ಳಬಹುದು. ನನ್ನ ದೂರವಾಣಿ ಸಂಖ್ಯೆ 9591431915.
1: ಆತ್ಮೀಯರೇ, ವೀರೇಶ್ ಮನಗುಳಿ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 9591431915 ಈ ನಂಬರ್ಗೆ ಕರೆ ಮಾಡಿ ವೀರೇಶ್ ಮನಗುಳಿ ಅವರ ಜೊತೆ ಮಾತಾಡಿ ಸಾವಯವ ಕುರಿತು ತಮಗೆ ಏನಾದರೂ ಸಂದೇಹಗಳಿದ್ರೆ ಅವರಿಂದ ಮಾಹಿತಿಗಳನ್ನು ಪಡೆದು ತಾವು ಈ ಸಾವಯವ ಕೃಷಿಯತ್ತ ಮುಖ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಒಳ್ಳೆಯದು ವೀರೇಶ್ ಮನಗುಳಿಯವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಈ ಸಾವಯವ ಕೃಷಿ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಸಾವಯವ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಗ್ರಾಮದ ಯುವ ರೈತರಾದ ವೀರೇಶ್ ಮನಗುಳಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇನ್ನು ಮುಂದೆ ಜನಪದ ಸಂಗೀತದಲ್ಲಿ ಬಿ ಆರ್ ಪೊಲೀಸ್ ಪಾಟೀಲ್ ಅವರಿಂದ ತತ್ವ ಪದಗಳು.

0: ಇದುವರೆಗೆ ಬಿಆರ್ ಪೊಲೀಸ್ ಪಾಟೀಲ್ ಹಾಗೂ ತಂಡದವರಿಂದ ತತ್ವ ಪದಗಳನ್ನು ಕೇಳಿದ್ರಿ. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ.

0: ಇದು ಆಕಾಶವಾಣಿ ವಿಜಯಪುರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಶಿವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು

0: ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ಬೆಂಗಳೂರು. ಸಮಯ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೇಪಾಳದಲ್ಲಿ ದಿಢೀರ್ ಪ್ರವಾಹ, 105 ಮಂದಿ ಭಾರತೀಯರು ಸೇರಿ 384 ಪ್ರವಾಸಿಗರು ನಾಪತ್ತೆ. ಟೆಹ್ರಾನ್ನಲ್ಲಿ ಒಮಾನ್, ಇರಾನ್ ವಿದೇಶಾಂಗ ಸಚಿವರ ಭೇಟಿ, ಹಾರ್ಮುದ್ ಜಲಸಂಧಿ ವಿಷಯವಾಗಿ ಚರ್ಚೆ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಸರಣಿ ಗೆಲುವಿನ ಹಾದಿಯಲ್ಲಿ ಭಾರತ. ಈಗ ವಾರ್ತೆಗಳ ವಿವರ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳ ಯುವಜನತೆ ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದೆ. ಕ್ರೀಡೆ, ಯುವನಾಯಕತ್ವ, ನಾಗರಿಕ ಜವಾಬ್ದಾರಿ ಹಾಗೂ ರಾಷ್ಟ ನಿರ್ಮಾಣವನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ಯುವಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ನೇರ ಅವಕಾಶ ಕಲ್ಪಿಸುತ್ತದೆ. ಕಾರ್ಯಕ್ರಮದ ನಂತರ ಸ್ಥಳೀಯ ಕ್ರೀಡಾಪಟುಗಳು, ಮೈ ಭಾರತ್ ಸ್ವಯಂ ಸೇವಕರು, ಯುವಕರು ಮತ್ತು ಸಾರ್ವಜನಿಕ ಪ್ರತಿನಿಧಿಗಳ ನಡುವೆ ಸ್ಥಳೀಯ ಸಂವಾದಗಳು ನಡೆಯಲಿವೆ. ಪ್ರಮುಖವಾಗಿ ಭಾರತದ ಖ್ಯಾತ ಕ್ರೀಡಾಪಟುಗಳು ಹಾಗೂ ಪದಕ ವಿಜೇತರೊಂದಿಗೆ ಯುವಕರು ನೇರವಾಗಿ ಚರ್ಚಿಸುವ ವಿಶೇಷ ಅವಕಾಶವನ್ನು ಕಲ್ಪಿಸಲಾಗಿದೆ. ಭೋಟೆಕೋಶಿ ನದಿಯಲ್ಲಿ ಇಂದು ಬೆಳಗ್ಗೆ ರಸುವಾ ಪ್ರದೇಶದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದ ನಂತರ ನೇಪಾಳದಲ್ಲಿ ಕಾಣೆಯಾದ 384 ಪ್ರವಾಸಿಗರಲ್ಲಿ 100 ಹೆಚ್ಚು ಭಾರತೀಯರು ಸೇರಿದ್ದಾರೆ ಎಂದು ನೇಪಾಳ ಪ್ರವಾಸೋದ್ಯಮ ಮಂಡಳಿ ಎನ್ಐಬಿ ತಿಳಿಸಿದೆ. ಕಾಣೆಯಾದ 384 ಪ್ರವಾಸಿಗರಲ್ಲಿ 291 ವಿದೇಶಿ ಪ್ರಜೆಗಳು ಮತ್ತು 93 ನೇಪಾಳಿ ನಾಗರಿಕರು ಸೇರಿದ್ದಾರೆ. ಭಾರತದ 105 ಜನರು ಮತ್ತು ಬ್ರಿಟನ್, ಆಸ್ಟ್ರೇಲಿಯಾ, ಅಮೆರಿಕ, ಮಲೇಷ್ಯಾ, ದಕ್ಷಿಣ ಆಫ್ರಿಕಾ ಮತ್ತು ನೆದರ್ಲ್ಯಾಂಡ್ಸ್ ಸೇರಿದಂತೆ ಹಲವಾರು ದೇಶಗಳ ನಾಗರಿಕರು ಸೇರಿದ್ದಾರೆ. ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ನೇಪಾಳ ಪ್ರಧಾನಿ ಬಲೇಂದ್ರ ಶಾ ಅವರು ರಸುವಾ, ನುವಕೋಟ್, ಧಾಡಿಂಗ್, ಗೂರ್ಖಾ ಮತ್ತು ಚಿತ್ವಾನ್ ಸೇರಿದಂತೆ ಪೀಡಿತ ಪ್ರದೇಶಗಳ ಸಂಸದರೊಂದಿಗೆ ಸಮಾಲೋಚಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದಿಂದ ಉಂಟಾದ ಜೀವಹಾನಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಈ ಕಷ್ಟದ ಸಮಯದಲ್ಲಿ ನೇಪಾಳದಲ್ಲಿರುವ ತಮ್ಮ ಸಹೋದರ ಸಹೋದರಿಯರೊಂದಿಗೆ ಭಾರತದ ಜನರು ಒಗ್ಗಟ್ಟಿನಿಂದ ನಿಂತಿದ್ದಾರೆ. ನೇಪಾಳಕ್ಕೆ ಸಾಧ್ಯವಿರುವ ಎಲ್ಲ ಮಾನವೀಯ ನೆರವು ನೀಡಲು ಭಾರತ ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಭಾರತೀಯ ತಂಡಗಳು ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಲ್ಲಿ ನಿಕಟವಾಗಿ ಸಮನ್ವಯ ಸಾಧಿಸುತ್ತಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ನೇಪಾಳದಲ್ಲಿ ಉಂಟಾದ ಹಠಾತ್ ಪ್ರವಾಹದ ಹಿನ್ನೆಲೆಯಲ್ಲಿ ಗಂಡಕ್ ನದಿಯಲ್ಲಿ ನೀರಿನ ಮಟ್ಟ ದಿಢೀರ್ ಏರಿಕೆಯಾಗುವ ಸಾಧ್ಯತೆಯಿದ್ದು ಬಿಹಾರ ಸರ್ಕಾರ ಪ್ರವಾಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೀವ್ರಗೊಳಿಸಿದೆ. ಪಶ್ಚಿಮ ಚಂಪಾರಣ್, ಪೂರ್ವ ಚಂಪಾರಣ್, ಗೋಪಾಲ್ಗಂಜ್, ಸಾರಣ್, ಮುಜಫರ್ ಮತ್ತು ವೈಶಾಲಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗಿದೆ. ಪಶ್ಚಿಮ ಚಂಪಾರಣ್ನ ಬಾಗಾಹ ಹಾಗೂ ವೈಶಾಲಿ ಜಿಲ್ಲೆಯ ತಗ್ಗು ಪ್ರದೇಶಗಳ ನಿವಾಸಿಗಳು ಮುನ್ನೆಚ್ಚರಿಕೆಯಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ. ಸೀತಾಮಢಿ, ಶಿಯೋಹರ್ ಸೇರಿದಂತೆ ಇತರ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಪರಿಸ್ಥಿತಿಯನ್ನು ನಿರಂತರವಾಗಿ ಗಮನಿಸುವಂತೆ ಸೂಚಿಸಲಾಗಿದೆ. ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲು ಉನ್ನತ ಮಟ್ಟದ ತಂಡವೊಂದನ್ನು ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಹಾರದಲ್ಲಿ ಉಂಟಾಗಿರುವ ಪ್ರವಾಹದ ಆತಂಕದ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ್ದಾರೆ. ಪರಿಸ್ಥಿತಿ ಎದುರಿಸಲು ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ ಅವರು ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ತಂಡಗಳು

0: ನಿಯೋಜಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಲ್ಲ ಕ್ಷೇತ್ರಗಳಲ್ಲೂ ನಾಯಕತ್ವದ ಸ್ಥಾನಕ್ಕೆ ಏರಲು ಭಾರತ ತನ್ನ ಆಂತರಿಕ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನೂತನ ಕಾನೂನುಗಳು ಕ್ರಿಮಿನಲ್ ಪ್ರಕರಣಗಳನ್ನು ಸುಪ್ರೀಂಕೋರ್ಟ್ ಹಂತದವರೆಗೆ 3 ವರ್ಷಗಳೊಳಗೆ ವಿಲೇವಾರಿ ಮಾಡಲು ನೆರವಾಗಲಿದೆ. ಇದರೊಂದಿಗೆ ಶಿಕ್ಷೆ ವಿಧಿಸುವ ಪ್ರಮಾಣವನ್ನು 25% ಹೆಚ್ಚಿಸಲು ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ನಡೆಯುತ್ತಿರುವ ಯುದ್ಧಗಳ ಮಾನವೀಯ ಪರಿಣಾಮಗಳನ್ನು ತಗ್ಗಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಕ್ಷಣದ ಆದ್ಯತೆಯಾಗಿರಬೇಕು ಎಂದು ಭಾರತ ಪ್ರತಿಪಾದಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಕ್ತ ಚರ್ಚೆ ಉದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್, ಸುರಕ್ಷಿತ, ತ್ವರಿತ ಮತ್ತು ಅಡೆತಡೆಯಿಲ್ಲದ ಮಾನವೀಯ ಪ್ರವೇಶಕ್ಕಾಗಿ ಮತ್ತು ಪರಿಣಾಮಕಾರಿ ಸಂಘರ್ಷ ನಿವಾರಣಾ ವ್ಯವಸ್ಥೆಗಳಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಬೆಂಬಲ ನೀಡಬೇಕು. ನಿರ್ಬಂಧಗಳು ಸೇರಿದಂತೆ ಅದರ ಕ್ರಮಗಳು ಮಾನವೀಯ ನೆರವು ಅಥವಾ ಕಾನೂನುಬದ್ಧ ಆಹಾರ ಮತ್ತು ಕೃಷಿ ವ್ಯಾಪಾರಕ್ಕೆ ಅಜಾಗರೂಕತೆಯಿಂದ ಅಡ್ಡಿಯಾಗದಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಇಂಧನ ಮಾರುಕಟ್ಟೆಗಳು, ರಸಗೊಬ್ಬರ ಸರಬರಾಜು, ಕಡಲ ಸಾರಿಗೆ, ಮಾನವೀಯ ಲಾಜಿಸ್ಟಿಕ್ಸ್ ಮತ್ತು ಕೃಷಿ ವ್ಯಾಪಾರಕ್ಕೆ ಉಂಟಾಗುವ ಅಡ್ಡಿಗಳು, ಪ್ರಾದೇಶಿಕ ಸಂಘರ್ಷಗಳು ಪ್ರಪಂಚದಾದ್ಯಂತ ಆಹಾರ ಭದ್ರತೆಗೆ ಅಪಾಯ ಉಂಟುಮಾಡುತ್ತವೆ ಎಂದು ಅವರು ಹೇಳಿದರು. ಜನಾಂಗೀಯ ತಾರತಮ್ಯ ನಿರ್ಮೂಲನೆ ಕುರಿತ ವಿಶ್ವಸಂಸ್ಥೆಯ ಸಮಿತಿಯ ವರದಿಯಲ್ಲಿನ ಕೆಲವು ಉಲ್ಲೇಖಗಳನ್ನು ರಾಜಕೀಯ ಪ್ರೇರಿತ ಹಾಗೂ ಅತ್ಯಂತ ದುರುದ್ದೇಶಪೂರಿತ ಎಂದು ಭಾರತ ತಿರಸ್ಕರಿಸಿದೆ. ಜನಾಂಗೀಯ ತಾರತಮ್ಯ ನಿರ್ಮೂಲನೆ ಕುರಿತ ಅಂತಾರಾಷ್ಟೀಯ ಒಪ್ಪಂದದಡಿ ICERD ಭಾರತದ 11ನೇ ನಿಯತಕಾಲಿಕ ಪರಿಶೀಲನೆಯ ಬಳಿಕ ಸಮಿತಿಯ ವರದಿಗೆ ಸಂಬಂಧಿಸಿದ ಮಾಧ್ಯಮ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ವಾಡಿಕೆಯ ಒಪ್ಪಂದ ಸಂಬಂಧಿತ ಪರಿಶೀಲನೆಯ ಭಾಗವಾಗಿ ರಚನಾತ್ಮಕ ಸಹಭಾಗಿತ್ವದ ಮನೋಭಾವದಿಂದ ಭಾಗವಹಿಸಿದೆ ಎಂದು ಹೇಳಿದ್ದಾರೆ. 1960ರ ದಶಕದಲ್ಲಿ ICERD ಒಪ್ಪಂದದ ಮಾತುಕತೆ ಮತ್ತು ಕರಡು ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ದೇಶವಾಗಿ ಜನಾಂಗೀಯ ತಾರತಮ್ಯದ ವಿರುದ್ದ ಹೋರಾಡುವ ಭಾರತದ ಬದ್ಧತೆ ಅಚಲವಾಗಿದೆ ಎಂದು ಅವರು ಹೇಳಿದ್ದಾರೆ. ಒಮಾನ್ ವಿದೇಶಾಂಗ ಸಚಿವ ಬದ್ರ್ ಅಲ್ ಬುಸೈದಿ ಟೆಹ್ರಾನ್ನಲ್ಲಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಅವರನ್ನು ಭೇಟಿಯಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗು ಸಂಚಾರ ನಿರ್ವಹಿಸುವ ಹಂತ ಹಂತದ ವಿಧಾನವನ್ನು ಚರ್ಚಿಸಿದರು. ಜಂಟಿ ತಾತ್ಕಾಲಿಕ ನ್ಯಾವಿಗೇಷನಲ್ ಕಾರಿಡಾರ್ ಸ್ಥಾಪನೆ ಮತ್ತು ಜಲಮಾರ್ಗದಿಂದ ಗಣಿಗಳನ್ನು ತೆರವುಗೊಳಿಸುವ ಜಂಟಿ ಪ್ರಯತ್ನಗಳು ಸೇರಿವೆ ಎಂದು ಎರಡೂ ದೇಶಗಳು ಜಂಟಿ ಹೇಳಿಕೆಯಲ್ಲಿ ತಿಳಿಸಿವೆ. ಶಾಶ್ವತ ಹಡಗು ಕಾರಿಡಾರ್ ಅನ್ನು ಸ್ಥಾಪಿಸುವ ಮತ್ತು ಜಲಸಂಧಿಯ ಭವಿಷ್ಯದ ಆಡಳಿತದ ಕುರಿತು ಒಪ್ಪಂದಕ್ಕೆ ಬರುವ ಗುರಿಯನ್ನು ಹೊಂದಿರುವ ತಾಂತ್ರಿಕ ಮಾತುಕತೆಗಳನ್ನು ಇರಾನ್ ಮತ್ತು ಒಮಾನ್ ಮುಂದುವರಿಸುತ್ತವೆ ಎಂದು ಹೇಳಿದೆ. ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯುವ ಅಮೆರಿಕದ ಪ್ರಯತ್ನಗಳಿಗೆ ಒಮಾನ್ ಅಡ್ಡಿಯುಂಟು ಮಾಡಿದರೆ ಅದರ ಮೇಲೆ ಬಾಂಬ್ ದಾಳಿ ಮಾಡುವುದಾಗಿ ಕಳೆದ ವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ ನಂತರ ಈ ಸಭೆ ನಡೆದಿದೆ. ಕೊಲಂಬೋದ ಸಿನ್ಹಲಿ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 2ನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯದ 4ನೇ ದಿನದಂತ್ಯಕ್ಕೆ ಶ್ರೀಲಂಕಾ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿದೆ. ನಾಳೆ ಅಂತಿಮ ದಿನದಾಟ ಮುಂದುವರಿಯಲಿದೆ. ಭಾರತ ಪಂದ್ಯದ ಜೊತೆಗೆ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿದೆ. ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 290 ರನ್ ಗಳಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತು. ರಷ್ಯಾ ಪ್ರವಾಸದಲ್ಲಿರುವ ಅಮೆರಿಕದ ಕೇಂದ್ರ ಗುಪ್ತಚರ ಸಂಸ್ಥೆಯ ನಿರ್ದೇಶಕ ಜಾನ್ ರಾಟ್ಕ್ಲಿಫ್ ಮಾಸ್ಕೋದಲ್ಲಿ ರಷ್ಯಾ ಗುಪ್ತಚರ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ಆದರೆ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್

0: ಅವರನ್ನು ಭೇಟಿ ಮಾಡಲಿಲ್ಲ. ಈ ಕುರಿತು ಮಾಹಿತಿ ನೀಡಿದ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್, ಮಾತುಕತೆಯ ಫಲಿತಾಂಶದ ಕುರಿತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ವಿವರಿಸಲಾಗಿದೆ. ದ್ವಿಪಕ್ಷೀಯ ಸಂಬಂಧಗಳು ಇನ್ನೂ ಹದಗೆಟ್ಟಿದ್ದರೂ ಎರಡು ದೇಶಗಳ ಗುಪ್ತಚರ ಸಂಸ್ಥೆಗಳ ನಡುವಿನ ಸಂಪರ್ಕಗಳು ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೇಪಾಳದಲ್ಲಿ ದಿಢೀರ್ ಪ್ರವಾಹ, 105 ಮಂದಿ ಭಾರತೀಯರು ಸೇರಿ 384 ಪ್ರವಾಸಿಗರು ನಾಪತ್ತೆ. ತೆಹ್ರಾನ್ನಲ್ಲಿ ಒಮಾನ್ ಇರಾನ್ ವಿದೇಶಾಂಗ ಸಚಿವರ ಭೇಟಿ, ಹಾರ್ಮುಜ್ ಜಲಸಂಧಿ ವಿಷಯವಾಗಿ ಚರ್ಚೆ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಸರಣಿ ಗೆಲುವಿನ ಹಾದಿಯಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿ ವಿಜಯಪುರ. ಸಮಯ 7:45. ಚಿತ್ರಗೀತೆಗಳು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಆರಂಭದಲ್ಲಿ ಶ್ರೇಯಾ ಘೋಷಾಲ್ ಹಾಗೂ ಟಿಪ್ಪು ಅವರ ಧ್ವನಿಯಲ್ಲಿ ಕಿಲಾಡಿ ಕೀಟಿ ಚಿತ್ರದ ಗೀತೆ.

ಇದುವರೆಗೆ ಕಾರ್ತಿಕ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಜಾಜಿ ಮಲ್ಲಿಗೆ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಕೊನೆಯದಾಗಿ ಕೇಳಿ ರಾಜೇಶ್ ಹಾಗೂ ಸುವರ್ಣಲತಾ ಅವರ ಧ್ವನಿಯಲ್ಲಿ ಮನಸ್ಸೆಲ್ಲ ನೀನೆ ಚಿತ್ರದ ಗೀತೆ.

ಸಮಯ ಸರಿಯಾಗಿ 8 ಗಂಟೆ. ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಪ್ರಾರಂಭದಲ್ಲಿ ಮಾನಸ ಸರೋವರ ಚಿತ್ರದ ಗೀತೆ.

ಇದುವರೆಗೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ನಾಗರಹಾವು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ ಅವರ ಧ್ವನಿಯಲ್ಲಿ ಎಡಗಲು ಗುಡ್ಡದ ಮೇಲೆ ಚಿತ್ರದ ಗೀತೆ.

ಇದುವರೆಗೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕಾಮನಬಿಲ್ಲು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಜ್ವಾಲಾಮುಖಿ ಚಿತ್ರದ ಗೀತೆ.

ಇದುವರೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಸಮಯ 8:30:13. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಅಮಿತ್ ಕುಮಾರ್ ಹಾಗೂ ಸಪ್ನಾ ಅವರ ಧ್ವನಿಯಲ್ಲಿ ತ್ರಿದೇವ್ ಚಿತ್ರದ ಗೀತೆ.

ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ನಾಜಿಯಾ ಹಸನ್ ಅವರ ಧ್ವನಿಯಲ್ಲಿ ಕುರ್ಬಾನಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಕೊನೆಯದಾಗಿ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಮುಖದರ್ಗಾ ಸಿಕಂದರ್ ಚಿತ್ರದ ಗೀತೆ.

ಇದುವರೆಗೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 8:45 ನಿಮಿಷವಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆದ್ದರಿಂದ ಈ ಸಂಪನ್ಮೂಲಗಳ ಸ್ಥಿರ ಮತ್ತು ನ್ಯಾಯಯುತ ವಿತರಣೆಯು ರಾಷ್ಟ್ರೀಯ ಭದ್ರತೆ ಮತ್ತು ದೈನಂದಿನ ಜೀವನೋಪಾಯವೆರಡನ್ನೂ ರೂಪಿಸುತ್ತದೆ. ಭಾರತದಲ್ಲಿ ಗಣಿಗಾರಿಕೆಗಳನ್ನು ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ 1957 ಅಡಿಯಲ್ಲಿ ನಿಯಂತ್ರಿಸಲಾಗುತ್ತದೆ. ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2026 ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಈ ವಲಯಕ್ಕೆ ಏಕರೂಪದ ಮತ್ತು ಸಮತೋಲಿತ ಆರ್ಥಿಕ ಚೌಕಟ್ಟನ್ನು ಸ್ಥಾಪಿಸುತ್ತದೆ. ತಿದ್ದುಪಡಿ ಕಾಯ್ದೆಯ ಪ್ರಕಾರ ಕೇಂದ್ರ ಸರ್ಕಾರವು ವಿಧಿಸಿದ ಷರತ್ತುಗಳ ಒಳಗೆ ಹೊರತುಪಡಿಸಿ ರಾಜ್ಯ ಸರ್ಕಾರಗಳು ಖನಿಜ ಹಕ್ಕುಗಳು ಮತ್ತು ಖನಿಜವನ್ನು ಹೊಂದಿರುವ ಭೂಮಿಯ ಮೇಲೆ ಹೊಸ ತೆರಿಗೆಗಳನ್ನು ವಿಧಿಸುವಂತಿಲ್ಲ. ಭಾರತದ ಖನಿಜ ಸಂಪತ್ತು ಕೆಲವು ರಾಜ್ಯಗಳಲ್ಲಿದ್ದರೂ ಇಡೀ ರಾಷ್ಟ್ರೀಯ ಅರ್ಥವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ. ಇದು ಇದರ ತೆರಿಗೆ ಸೌಲಭ್ಯವನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯವನ್ನಾಗಿ ಮಾಡುತ್ತದೆ. ನಿಯಂತ್ರಣವಿಲ್ಲದ ಮತ್ತು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುವ ತೆರಿಗೆಗಳು ಗಣಿಗಾರಿಕೆಯ ಲಾಭದಾಯಕತೆಯನ್ನು ನಿರಂತರವಾಗಿ ಕುಗ್ಗಿಸುತ್ತಿದ್ದು ಉದ್ಯಮ ಮತ್ತು ಮನೆ ಬಳಕೆಯ ವೆಚ್ಚಗಳನ್ನು ಹೆಚ್ಚಿಸುತ್ತಿವೆ. ಎಂಎಂಡಿಆರ್ ತಿದ್ದುಪಡಿ ಕಾಯ್ದೆ 2026 ಖನಿಜಗಳ ತೆರಿಗೆ ವಿಧಿಸುವಿಕೆಯಲ್ಲಿ ಮುನ್ಸೂಚನೆ, ಏಕರೂಪತೆ ಮತ್ತು ವೈಚಾರಿಕತೆಯನ್ನು ತರುವ ಮೂಲಕ ಈ ಕಳವಳಗಳನ್ನು ಪರಿಹರಿಸಲು ಶ್ರಮಿಸುತ್ತದೆ. ಹೆಚ್ಚುತ್ತಿರುವ ಜಾಗತಿಕ ಅನಿಶ್ಚಿತತೆಯು ದೇಶೀಯ ಗಣಿಗಾರಿಕಾ ವಲಯವನ್ನು ದೃಢವಾಗಿಸಿರುವುದನ್ನು ಕಡ್ಡಾಯಗೊಳಿಸುತ್ತದೆ. ಬಾಹ್ಯ ಆಘಾತಗಳಿಂದ ಪೂರೈಕೆಯನ್ನು ರಕ್ಷಿಸಲು ಸರ್ಕಾರವು ನಿರ್ಣಾಯಕ ಖನಿಜಗಳಿಗೆ ವಿಶೇಷ ಆದ್ಯತೆ ನೀಡಿದೆ. ಆಮದು ಅವಲಂಬತೆಯನ್ನು ಕಡಿಮೆ ಮಾಡಲು ಕಲ್ಲಿದ್ದಲು ವಲಯವನ್ನು ಹೆಚ್ಚು ಸ್ಪರ್ಧಾತ್ಮಕ ಮತ್ತು ತಾಂತ್ರಿಕವಾಗಿ ಮುನ್ನಡೆಸಲಾಗುತ್ತಿದೆ. ಸಮರ್ಥನೀಯ ಮತ್ತು ಮುನ್ಸೂಚಿಸಬಹುದಾದಂತಹ ತೆರಿಗೆ ವ್ಯವಸ್ಥೆಯು ಇವೆರಡಕ್ಕೂ ಪೂರ್ವಾಪೇಕ್ಷಿತವಾಗಿದೆ. ರಾಜ್ಯಗಳು ಪ್ರಸ್ತುತ ಗಣಿಗಾರಿಕೆಯ ಮೇಲೆ ಸುಮಾರು 14 ತೆರಿಗೆಗಳು, ಶುಲ್ಕಗಳು ಮತ್ತು ದರಗಳನ್ನು ವಿಧಿಸುತ್ತವೆ. ಇವುಗಳಲ್ಲಿ ರಾಯಲ್ಟಿ, ಹರಾಜು ಪ್ರೀಮಿಯಂ, ಡೆಡ್ ರೆಂಟ್, ಡಿಎಂಎಫ್ ಪಾವತಿಗಳು, ಜಿಎಸ್ಟಿ ಮತ್ತು ಸಾರಿಗೆ ಶುಲ್ಕ ಸೇರಿವೆ. ಕೆಲವು ರಾಜ್ಯಗಳು ಹೆಚ್ಚುವರಿಯಾಗಿ ಖನಿಜಯುಕ್ತ ಭೂಮಿಯ ಮೇಲೆಯೂ ತೆರಿಗೆ ವಿಧಿಸಲು ಪ್ರಾರಂಭಿಸಿವೆ. ಕೆಲವು ಪ್ರಕರಣಗಳಲ್ಲಿ ಇದು 20% ಹೆಚ್ಚಾಗಿದೆ. ಈ ಕಾಯ್ದೆಯು ಈ ವಲಯದ ಮೇಲಿನ ಸಂಚಿತ ಮತ್ತು ಅಪರಿಮಿತ ಹೊರೆಯನ್ನು ಪರಿಹರಿಸುತ್ತದೆ. ಗ್ರಾಫೈಟ್ನಂತಹ ನಿರ್ಣಾಯಕ ಖನಿಜಗಳು ಮತ್ತು ಯುರೇನಿಯಂನಂತಹ ಪರಮಾಣು ಖನಿಜಗಳ ಮೇಲೆಯೂ ತೆರಿಗೆಗಳು ವಿಸ್ತರಿಸುತ್ತವೆ. ಹೆಚ್ಚಿನ ತೆರಿಗೆಗಳು ಈ ಕಾರ್ಯತಂತ್ರದ ಖನಿಜಗಳನ್ನು ಹೊರತೆಗೆಯುವುದನ್ನು ಲಾಭದಾಯಕವಲ್ಲದ ಉದ್ಯಮವಾಗಿ ಮಾಡುತ್ತವೆ. ರಾಜ್ಯಗಳಾದ್ಯಂತ ಇರುವಂತಹ ವಿಭಿನ್ನ ದರಗಳು ಈ ವಲಯದೊಳಗೆ ಅಸಮಾನತೆಯನ್ನು ಸೃಷ್ಟಿಸುತ್ತವೆ. ಕಾರ್ಯತಂತ್ರದ ಖನಿಜ ಯೋಜನೆಗಳನ್ನು ವಾಣಿಜ್ಯಿಕವಾಗಿ ಲಾಭದಾಯಕವಾಗಿರಿಸಲು ಸರಳೀಕರಣ ಅಗತ್ಯವಾಗಿದೆ. ಭಾರತೀಯ ಖನಿಜಗಳ ಬೆಲೆ ಆಮದು ಮಾಡಿಕೊಂಡ ಖನಿಜಗಳಿಗಿಂತ ಹೆಚ್ಚಾದಾಗ ಉಕ್ಕಿನಂತಹ ಬಳಕೆದಾರ ಉದ್ಯಮಗಳು ಕಚ್ಚಾ ವಸ್ತುಗಳನ್ನು ವಿದೇಶಗಳಿಂದ ತರಿಸಿಕೊಳ್ಳುತ್ತವೆ. ಹಣಕಾಸು ವರ್ಷ 2025-26 ಭಾರತವು 10,12,529 ಕೋಟಿ ರೂಪಾಯಿ ಮೌಲ್ಯದ ಖನಿಜಗಳನ್ನು ಆಮದು ಮಾಡಿಕೊಂಡಿದೆ. ಅದೇ ಸಮಯದಲ್ಲಿ ಹೆಚ್ಚಿನ ಬೆಲೆಯ ದೇಶೀಯ ಖನಿಜಗಳು ರಫ್ತು ಮಾರುಕಟ್ಟೆಗಳಲ್ಲಿ ಹಿನ್ನಡೆ ಅನುಭವಿಸುತ್ತವೆ. ಅಲ್ಲಿ ಕಬ್ಬಿಣದ ಅದಿರು ಒಂದೇ ಹಣಕಾಸು ವರ್ಷ 2025-26 15,136 ಕೋಟಿ ರೂಪಾಯಿ ಗಳಿಸಿತ್ತು. ಖನಿಜ ವಲಯದಲ್ಲಿ ಆತ್ಮನಿರ್ಭರ ಗುರಿಯನ್ನು ತಲುಪಲು ಈ ವೆಚ್ಚದ ಏರಿಕೆಯನ್ನು ತಡೆಯುವುದು ಅತ್ಯಗತ್ಯ. ರಾಜ್ಯಗಳ ಅತ್ಯಂತ ವಿಭಿನ್ನವಾದ ತೆರಿಗೆಗಳು ಪ್ರಾದೇಶಿಕವಾಗಿ ಖನಿಜಗಳ ವೆಚ್ಚದಲ್ಲಿ ತೀವ್ರ ವ್ಯತ್ಯಾಸವನ್ನು ಉಂಟುಮಾಡುತ್ತವೆ. ಇಂತಹ ವ್ಯತ್ಯಾಸಗಳು ಪೂರೈಕೆ ಸರಪಳಿಗಳಿಗೆ ಅಡ್ಡಿಪಡಿಸುತ್ತವೆ ಮತ್ತು ಸಾರಿಗೆ ಹಾಗೂ ಲಾಜಿಸ್ಟಿಕ್ಸ್ ವೆಚ್ಚವನ್ನು ಹೆಚ್ಚಿಸುತ್ತವೆ. ವಿಭಜಿತ ತೆರಿಗೆ ದರಗಳ ಅಡಿಯಲ್ಲಿ ಏಕೀಕೃತ ರಾಷ್ಟ್ರೀಯ ಖನಿಜ ಮಾರುಕಟ್ಟೆಯು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಕಾಯ್ದೆಯು ಹೆಚ್ಚಿನ ಏಕರೂಪತೆಯನ್ನು ಖಚಿತಪಡಿಸಿಕೊಳ್ಳಲು ಶ್ರಮಿಸುತ್ತದೆ. ರಾಜ್ಯಗಳು ಪ್ರಸ್ತುತ ರಾಯಲ್ಟಿ, ಹರಾಜು ಪ್ರೀಮಿಯಂ, ಡೆಡ್ ರೆಂಟ್, ಜಿಲ್ಲಾ ಖನಿಜ ಪ್ರತಿಷ್ಠಾನಗಳಿಗೆ ಪಾವತಿಗಳು, ಜಿಎಸ್ಟಿ ಮತ್ತು ರವಾನೆ ಶುಲ್ಕಗಳು ಸೇರಿದಂತೆ ಸುಮಾರು 14 ರೀತಿಯ ತೆರಿಗೆಗಳು, ಶುಲ್ಕಗಳು, ದರಗಳು ಮತ್ತು ಇತರ ವಸೂಲಾತಿಗಳನ್ನು ಪೂರೈಸುತ್ತವೆ. ಇದಲ್ಲದೆ ಕೆಲವು ರಾಜ್ಯಗಳು ಖನಿಜವನ್ನು ಹೊಂದಿರುವಂತಹ ಭೂಮಿಯ ಮೇಲೆಯೂ ತೆರಿಗೆಗಳನ್ನು ವಿಧಿಸಿದ್ದು ಇದು ಸರ್ಕಾರಿ ಕಂಪನಿಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆಯಾಗಲು ಕಾರಣವಾಗಿದೆ. ಕೆಲವು ಪ್ರಕರಣಗಳಲ್ಲಿ ಇಂತಹ ತೆರಿಗೆಗಳು 20% ಹೆಚ್ಚಾಗಿವೆ. ಪ್ರಸ್ತುತ ಗಣಿಗಾರಿಕೆ ವಲಯದಿಂದ ಬರುವ ಆದಾಯದ ಸುಮಾರು 90% ಭಾಗವು ರಾಜ್ಯಗಳಿಗೆ ಸಿಗುತ್ತಿದೆ. ಕಳೆದ ದಶಕದಲ್ಲಿ ಒಟ್ಟು ಕಲ್ಲಿದ್ದಲು ಮತ್ತು ಕಲ್ಲಿದ್ದೇತರ ಖನಿಜ ಆದಾಯದಲ್ಲಿ ರಾಜ್ಯಗಳ ಪಾಲು ವಾಸ್ತವವಾಗಿ ಸುಮಾರು 28% ಅಂಕಗಳಷ್ಟು ಹೆಚ್ಚಾಗಿದ್ದು 2025-26 ಸುಮಾರು 114,549.28 ಕೋಟಿ ರೂಪಾಯಿಗೆ ತಲುಪಿದೆ. ಈ ಕಾಯ್ದೆಯ ಅಂಗೀಕಾರದೊಂದಿಗೆ ರಾಜ್ಯಗಳಿಗೆ ಬರುವ ಆದಾಯದಲ್ಲಿ ಯಾವುದೇ ಕಡಿತವಾಗಿಲ್ಲ. ಖನಿಜ ಉತ್ಪಾದನೆಯಿಂದ ಬರುವ ಆದಾಯದ ಸುಮಾರು 90% ರಾಜ್ಯಗಳು ಪಡೆಯುವುದನ್ನು ಮುಂದುವರಿಸುತ್ತದೆ. 2015 ಗಣಿಗಾರಿಕೆ ವಲಯದಲ್ಲಿ ಕೆಲವು ಕ್ರಮಗಳನ್ನು ತರಲಾಗಿದ್ದು ಇದನ್ನು ಪಾರದರ್ಶಕ, ಸ್ಪರ್ಧಾತ್ಮಕ ಮತ್ತು ಭವಿಷ್ಯದ ಬೇಡಿಕೆಗೆ ಉತ್ತಮವಾಗಿ ಸಜ್ಜುಗೊಳಿಸಲಾಗಿದೆ. ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆಗೆ

2015ರಲ್ಲಿ ತಿದ್ದುಪಡಿ ಮಾಡಲಾಗಿದ್ದು ರಿಯಾಯಿತಿಗಳ ಸ್ವಯಂ ಪ್ರೇರಿತ ಹಂಚಿಕೆಯನ್ನು ಅಂತ್ಯಗೊಳಿಸಿತು. ರಾಷ್ಟೀಯ ನಿರ್ಣಾಯಕ ಖನಿಜ ಮಿಷನ್ಗೆ 2025ರ ಜನವರಿ 29ರಂದು 16,300 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಅನುಮೋದನೆ ನೀಡಲಾಯಿತು. ಇದರಲ್ಲಿ ಆರ್ಥಿಕ ವರ್ಷ 2030-31ರವರೆಗೆ 2,600 ಕೋಟಿ ರೂಪಾಯಿ ಬಜೆಟ್ ಬೆಂಬಲವೂ ಸೇರಿದೆ. ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆ ಮತ್ತು ರಾಷ್ಟೀಯ ಖನಿಜ ಅನ್ವೇಷಣೆ ಮತ್ತು ಅಭಿವೃದ್ಧಿ ಟ್ರಸ್ಟ್ ಎನ್ಎಂಇಡಿಟಿ 1,200 ನಿರ್ಣಾಯಕ ಖನಿಜ ಯೋಜನೆಗಳತ್ತ ಕೆಲಸ ಮಾಡುತ್ತಿವೆ. ಎನ್ಎಂಇಡಿಟಿ ಅನುಮೋದಿಸಿದ 3,828.52 ಕೋಟಿ ರೂಪಾಯಿ ಮೌಲ್ಯದ 777 ಯೋಜನೆಗಳಲ್ಲಿ 255 ಯೋಜನೆಗಳು ನಿರ್ಣಾಯಕ ಖನಿಜಗಳಿಗೆ ಸಂಬಂಧಿಸಿವೆ. 2025ರ ತಿದ್ದುಪಡಿಯು ಎನ್ಎಂಇಡಿಟಿಗೆ ವಿದೇಶದಲ್ಲಿ ಅನ್ವೇಷಣೆಯನ್ನು ಬೆಂಬಲಿಸಲು ಅನುಮತಿಸುತ್ತದೆ. ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್ ಅರ್ಜೆಂಟೀನಾದಲ್ಲಿ ವಿಶೇಷ ಲಿಥಿಯಂ ಅನ್ವೇಷಣೆ ಹಕ್ಕುಗಳನ್ನು ಪಡೆದುಕೊಂಡಿದೆ. ನಿರ್ಣಾಯಕ ಖನಿಜ ಮರುಬಳಕೆಗಾಗಿ 1,500 ಕೋಟಿ ರೂಪಾಯಿ ಪ್ರೋತ್ಸಾಹ ಯೋಜನೆಯನ್ನು 2025ರ ಅಕ್ಟೋಬರ್ 2ರಂದು ಪ್ರಾರಂಭಿಸಲಾಯಿತು. ಆಂಧ್ರಪ್ರದೇಶ, ಗುಜರಾತ್, ಒಡಿಶಾ ಮತ್ತು ಮಹಾರಾಷ್ಟದಲ್ಲಿ ನಿರ್ಣಾಯಕ ಖನಿಜ ಸಂಸ್ಕರಣಾ ಪಾರ್ಕ್ಗಳಿಗೆ 500 ಕೋಟಿ ರೂಪಾಯಿಯೊಂದಿಗೆ ಬೆಂಬಲ ನೀಡಲಾಗುತ್ತಿದೆ. 3 ಸತತ ಬಜೆಟ್ಗಳಲ್ಲಿ ನಿರ್ಣಾಯಕ ಖನಿಜಗಳು, ಲೇಥಿಯಂ, ಅಯಾನ್ ಬ್ಯಾಟರಿ, ತ್ಯಾಜ್ಯ ಮತ್ತು ಸಂಸ್ಕರಣಾ ಬಂಡವಾಳ ಸರಕುಗಳ ಮೇಲಿನ ಮೂಲಭೂತ ಸುಂಕವನ್ನು ತೆಗೆದುಹಾಕಲಾಗಿದೆ. ಮಹಾ ಮಿಷನ್ ಅಡಿಯಲ್ಲಿ 210 ಕೋಟಿ ರೂಪಾಯಿಯೊಂದಿಗೆ 9 ಸಂಸ್ಥೆಗಳನ್ನು ಉತ್ಕೃಷ್ಟತಾ ಕೇಂದ್ರಗಳು ಎಂದು ಹೆಸರಿಸಲಾಗಿದೆ. 2014ರಿಂದ ಅನ್ವೇಷಣಾ ಚಟುವಟಿಕೆಯು ಸುಮಾರು 200 ಪಟ್ಟು ಬೆಳೆದಿದ್ದು ಪ್ರಸ್ತುತ 51 ಖಾಸಗಿ ಏಜೆನ್ಸಿಗಳನ್ನು ಈ ಕೆಲಸಕ್ಕಾಗಿ ಅಧಿಸೂಚಿಸಲಾಗಿದೆ. ಎನ್ಎಂಇಡಿಟಿ ಕೊಡುಗೆಯನ್ನು 3%ಕ್ಕೆ ಹೆಚ್ಚಿಸಲಾಗಿದೆ ಮತ್ತು ನೇರ ಅನ್ವೇಷಣಾ ವೆಚ್ಚದ 1/2ನ್ನು ಮರುಪಾವತಿಸಲಾಗುತ್ತದೆ. ಅನ್ವೇಷಣಾ ವೆಚ್ಚದ ಮರುಪಾವತಿಯ ಗರಿಷ್ಠ ಮಿತಿಯು ಅನ್ವೇಷಣಾ ಪರವಾನಗಿ ಹೊಂದಿರುವವರಿಗೆ 20 ಕೋಟಿ ರೂಪಾಯಿ ಮತ್ತು ಸಂಯೋಜಿತ ಪರವಾನಗಿ ಹೊಂದಿರುವವರಿಗೆ 8 ಕೋಟಿ ರೂಪಾಯಿಯಾಗಿದೆ. ಜಿಎಸ್ಐ ಫೀಲ್ಡ್ ಸೀಸನ್ 2025-26ರ 457 ಯೋಜನೆಗಳನ್ನು ಪೂರ್ಣಗೊಳಿಸಿದೆ. ಇದರಲ್ಲಿ ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜಗಳ ಮೇಲಿನ 230 ಯೋಜನೆಗಳು ಸೇರಿವೆ. ಆದರೆ ಎನ್ಎಂಇಡಿಟಿ 2024-25ರಲ್ಲಿ 62 ಮತ್ತು 2025-26ರಲ್ಲಿ 84 ಇಂತಹ ಯೋಜನೆಗಳಿಗೆ ಧನಸಹಾಯ ನೀಡಿದೆ. ಗಣಿಗಾರಿಕೆ ಗುತ್ತಿಗೆಗಳು ಈಗ 10%ವರೆಗೆ ಮತ್ತು ಸಂಯೋಜಿತ ಪರವಾನಗಿಗಳು 30%ವರೆಗೆ ಒಮ್ಮೆಯ ಪ್ರದೇಶ ವಿಸ್ತರಣೆಯನ್ನು ಪಡೆಯಬಹುದು. ಸ್ವಂತ ಬಳಕೆಯ ಗಣಿಗಳಿಂದ ಖನಿಜ ಮಾರಾಟದ ಮೇಲಿನ ಮಿತಿಯನ್ನು ತೆಗೆದುಹಾಕಲಾಗಿದೆ. ಜೊತೆಗೆ ಗುತ್ತಿಗೆಗೆ ನಿರ್ಣಾಯಕ ಕಾರ್ಯತಂತ್ರದ ಅಥವಾ ಆಳದಲ್ಲಿರುವ ಖನಿಜಗಳನ್ನು ಸೇರಿಸಲು ಹೆಚ್ಚುವರಿ ಪಾವತಿಯನ್ನು ರದ್ದುಗೊಳಿಸಲಾಗಿದೆ. ರಾಜ್ಯಗಳೊಂದಿಗೆ ನಿರ್ಮಿಸಲಾದ ಏಕೀಕೃತ ಗಣಿಗಾರಿಕೆ ಪೋರ್ಟಲ್ ಹರಾಜಿನಿಂದ ಕಾರ್ಯಾಚರಣೆಯವರೆಗಿನ ಸಂಪೂರ್ಣ ಬ್ಲಾಕ್ ಜೀವಿತಾವಧಿಯನ್ನು ಟ್ರ್ಯಾಕ್ ಮಾಡುತ್ತದೆ. ಕಲ್ಲಿದ್ದಲು ಮತ್ತು ಖನಿಜ ವಿನಿಮಯ ಕೇಂದ್ರಗಳು ನ್ಯಾಯಯುತ ಬೆಲೆ ಶೋಧನೆಗೆ ಮತ್ತಷ್ಟು ಬೆಂಬಲ ನೀಡುತ್ತವೆ. 2015ರಲ್ಲಿ ಕೇಂದ್ರ ಸರ್ಕಾರವು ಗಣಿಗಾರಿಕೆಯಿಂದ ಸಂತ್ರಸ್ತರಾದ ಜನರೊಂದಿಗೆ ಗಣಿಗಾರಿಕೆಯ ಪ್ರಯೋಜನವನ್ನು ಹಂಚಿಕೊಳ್ಳಲು ಜಿಲ್ಲಾ ಖನಿಜ ಪ್ರತಿಷ್ಠಾನ ಪರಿಕಲ್ಪನೆಯನ್ನು ಪರಿಚಯಿಸಿತು. ಆಕಾಂಕ್ಷಿ ಜಿಲ್ಲೆಗಳಲ್ಲಿನ 106 ಡಿಎಂಎಫ್ಗಳು ಸೇರಿದಂತೆ ಸ್ಥಳೀಯ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಮತ್ತು 656 ಜಿಲ್ಲಾ ಖನಿಜ ಪ್ರತಿಷ್ಠಾನಗಳನ್ನು ಸ್ಥಾಪಿಸಲಾಯಿತು. ಡಿಎಂಎಫ್ ಅಡಿಯಲ್ಲಿ ಸಂಗ್ರಹಿಸಲಾದ ಸಂಪೂರ್ಣ ಮೊತ್ತವನ್ನು ಸ್ಥಳೀಯ ಅಭಿವೃದ್ಧಿ ಯೋಜನೆಗಳಿಗೆ ಬಳಸಲಾಗುತ್ತದೆ. ಜಿಲ್ಲಾಡಳಿತವು ಧನಸಹಾಯ ನೀಡಬೇಕಾದ ಪ್ರದೇಶಗಳು ಮತ್ತು ಯೋಜನೆಗಳನ್ನು ನಿರ್ಧರಿಸುತ್ತದೆ. ಈ ಉಪಕ್ರಮಗಳು ರಸ್ತೆ, ಆಸ್ಪತ್ರೆ, ಶಾಲೆ, ಕುಡಿಯುವ ನೀರು ಮತ್ತು ಸುಧಾರಿತ ಜೀವನ ಪರಿಸ್ಥಿತಿಗಳಂತಹ ಅತ್ಯಗತ್ಯ ಮೂಲಸೌಕರ್ಯಗಳು ಮತ್ತು ಸೇವೆಗಳನ್ನು ಬೆಂಬಲಿಸುತ್ತವೆ. ಈ ಕಾಯ್ದೆಯು ದೇಶೀಯ ಆರ್ಥಿಕ ಬೆಳವಣಿಗೆ ಅಥವಾ ಪ್ರಾದೇಶಿಕ ಬೆಳವಣಿಗೆ ಮತ್ತು ರಾಷ್ಟೀಯ ಕಾರ್ಯತಂತ್ರದ ಹಿತಾಸಕ್ತಿಗಳು ಎರಡಕ್ಕೂ ಸ್ಥಿರ ಮತ್ತು ವೈಚಾರಿಕ ತೆರಿಗೆ ರಚನೆಯನ್ನು ಒದಗಿಸುತ್ತದೆ. ಈ ಸ್ಥಿರತೆಯು ಹೂಡಿಕೆಯನ್ನು ಆಕರ್ಷಿಸುತ್ತದೆ, ನಿರ್ಣಾಯಕ ಖನಿಜಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಮತ್ತು ಖನಿಜಗಳ ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ರಾಜ್ಯಗಳು ಪ್ರಸ್ತುತ ಗಣಿಗಾರಿಕೆ ಕಾರ್ಯಾಚರಣೆಗಳ ಮೇಲೆ ಸುಮಾರು 14 ರೀತಿಯ ತೆರಿಗೆಗಳು, ಶುಲ್ಕ, ದರ ಮತ್ತು ಇತರ ವಸೂಲಾತಿಗಳನ್ನು ವಿಧಿಸುತ್ತಿವೆ. ಗಣಿಗಾರಿಕೆ ವಲಯದ ಒಟ್ಟು ತೆರಿಗೆಗಳು ಮತ್ತು ಶಾಸನಬದ್ದ ಪಾವತಿಗಳಲ್ಲಿ ಸುಮಾರು 90%ರಷ್ಟು ರಾಜ್ಯಗಳಿಗೆ ಹೋಗುತ್ತದೆ ಮತ್ತು ತಿದ್ದುಪಡಿಯ ನಂತರವೂ ಈ ಪರಿಸ್ಥಿತಿ ಮುಂದುವರಿಯುತ್ತದೆ. ಆದ್ದರಿಂದ ಎಂಎಂಡಿಆರ್ ಕಾಯ್ದೆಯಲ್ಲಿನ ಪ್ರಸ್ತುತ ತಿದ್ದುಪಡಿಯ ಕಾರಣದಿಂದಾಗಿ ರಾಜ್ಯಕ್ಕೆ ಯಾವುದೇ ಆದಾಯದ ನಷ್ಟವಾಗುವುದಿಲ್ಲ. ಗಣಿಗಾರಿಕೆ ಯೋಜನೆಗಳಿಗೆ ವರ್ಷಾನುಗಟ್ಟಲೆ ಭಾರೀ ಪ್ರಮಾಣದ ಮುಂಗಡ ಬಂಡವಾಳದ ಅಗತ್ಯ ಇರುವುದರಿಂದ ಈ ಕಾಯ್ದೆಯು ದೀರ್ಘಕಾಲೀನ ರಾಜಸ್ವ ನಿಶ್ಚಿತತೆಯನ್ನು ಸ್ಥಾಪಿಸುತ್ತದೆ. ಈ ಕಾಯ್ದೆಯು ರಾಜ್ಯ ಸರ್ಕಾರದ ಉತ್ಪಾದನೆ ಮತ್ತು ಆದಾಯದಲ್ಲಿ ಹೆಚ್ಚಳಕ್ಕೆ ದಾರಿ ಮಾಡಿಕೊಡುತ್ತದೆ. ಈ ಕಾಯ್ದೆಯು ರಾಜ್ಯಗಳಿಗೆ ಬರುವ ಆದಾಯವನ್ನು ಕಡಿಮೆ ಮಾಡುವುದಿಲ್ಲ. ರಾಜ್ಯಗಳು ರಾಯಲ್ಟಿ, ಹರಾಜು ಪ್ರೀಮಿಯಂ, ಡಿಎಂಎಫ್ ಮತ್ತು ಜಿಎಸ್ಟಿಎಲ್

0: ತಮ್ಮ ಪಾಲನ್ನ ಪಡೆಯುವುದನ್ನು ಮುಂದುವರಿಸುತ್ತವೆ. 2015ರಲ್ಲಿ ಹರಾಜು ವ್ಯವಸ್ಥೆಯು ಪ್ರಾರಂಭವಾದಾಗಿನಿಂದ ಕಲ್ಲಿದ್ದಲು ಸೇರಿದಂತೆ ಗಣಿಗಾರಿಕೆ ವಲಯದಿಂದ ರಾಜ್ಯಗಳು 7 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಪಡೆದುಕೊಂಡಿವೆ. ಇಂದು ಗಣಿಗಾರಿಕೆ ವಲಯದ ಆದಾಯದ ಸುಮಾರು 96% ರಾಜ್ಯಗಳಿಗೆ ಲಭ್ಯವಾಗುತ್ತಲಿದೆ. ಆದರೆ ಕೇಂದ್ರವು ಜಿಎಸ್ಟಿ ಮೂಲಕ ಸುಮಾರು 4% ಪಡೆಯುತ್ತದೆ. ಬದಲಾಗಿ ಈ ಕಾಯ್ದೆಯು ಗಣಿಗಾರಿಕೆ ಯೋಜನೆಗಳನ್ನು ಆರ್ಥಿಕವಾಗಿ ಲಾಭದಾಯಕವಾಗಿರಿಸಲು ಶ್ರಮಿಸುತ್ತದೆ. ಇದರಿಂದ ಹೆಚ್ಚಿನ ಉತ್ಪಾದನೆ, ಹೂಡಿಕೆ ಮತ್ತು ನಿರಂತರ ಗಣಿಗಾರಿಕೆ ಚಟುವಟಿಕೆಯು ರಾಜ್ಯಗಳಿಗೆ ಹೆಚ್ಚು ಸುಸ್ಥಿರ ಆದಾಯವನ್ನು ಸೃಷ್ಟಿಸುತ್ತದೆ. ವಾಸ್ತವವಾಗಿ ರಾಜ್ಯದ ಖನಿಜ ಆದಾಯವು ಕಳೆದ ದಶಕದಲ್ಲಿ ಸುಮಾರು 354% ಹೆಚ್ಚಾಗಿದ್ದು 2025-26ರಲ್ಲಿ ಸುಮಾರು 82,366 ಕೋಟಿ ರೂಪಾಯಿಗೆ ತಲುಪಿದೆ. ಮುನ್ಸೂಚಿಸಬಹುದಾದಂತಹ ರಾಜಸ್ವ ವ್ಯವಸ್ಥೆಯನ್ನು ಸೃಷ್ಟಿಸುವ ಮೂಲಕ ದೀರ್ಘಕಾಲೀನ ನೀತಿ ದೃಷ್ಟಿಕೋನವು ದೇಶದಲ್ಲಿ ಹೆಚ್ಚಿನ ಉದ್ಯಮಗಳ ಭಾಗವಹಿಸುವಿಕೆ ಮತ್ತು ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುತ್ತದೆ. ಹೂಡಿಕೆದಾರರು ತಮ್ಮ ತೆರಿಗೆ ಹೊಣೆಗಾರಿಕೆಯನ್ನು ಮುಂಚಿತವಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. ಈ ಸ್ಥಿರತೆಯು ಹೂಡಿಕೆಯನ್ನು ಆಕರ್ಷಿಸುತ್ತದೆ, ನಿರ್ಣಾಯಕ ಖನಿಜಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ, ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ವಿಕಸಿತ ಭಾರತ 2047ರ ದೃಷ್ಟಿಕೋನವನ್ನು ಸುಗಮಗೊಳಿಸುತ್ತದೆ. ಖನಿಜಗಳು ಉಕ್ಕು, ವಿದ್ಯುತ್, ಸಿಮೆಂಟ್ ಮತ್ತು ಮೂಲಸೌಕರ್ಯಗಳಿಗೆ ಪ್ರಾಥಮಿಕ ಕಚ್ಚಾ ವಸ್ತುಗಳಾಗಿವೆ. ರಾಜ್ಯಗಳು ಗಣಿಗಾರಿಕೆಯ ಹಂತದಲ್ಲೇ ಭಾರಿ ತೆರಿಗೆಗಳನ್ನು ವಿಧಿಸಿದಾಗ ಅದು ತೆರಿಗೆಯ ಮೇಲೆ ತೆರಿಗೆ ಬೀಳುವ ಪರಿಣಾಮವನ್ನು ಸೃಷ್ಟಿಸುತ್ತದೆ. ಇದು ಖನಿಜದ ಇನ್ಪುಟ್ ವ್ಯವಸ್ಥೆಯನ್ನು ಹೆಚ್ಚಿಸಿ ಉತ್ಪಾದನಾ ವೆಚ್ಚವನ್ನು ಏರಿಸುತ್ತದೆ ಮತ್ತು ಅಂತಿಮವಾಗಿ ಸಾಮಾನ್ಯ ನಾಗರಿಕರ ಜೀವನ ವೆಚ್ಚವನ್ನು ಹೆಚ್ಚಿಸುತ್ತದೆ. ಈ ಕಾಯ್ದೆಯು ಯಾವುದೇ ನಿರ್ದಿಷ್ಟ ಕಾರ್ಪೊರೇಟ್ಗೆ ಪ್ರಯೋಜನ ನೀಡಲು ಉದ್ದೇಶಿಸಿಲ್ಲ. ಇದು ಗಣಿಗಾರಿಕೆ ವಲಯದ ತೆರಿಗೆ ರಚನೆಗೆ ಸ್ಪಷ್ಟನೆ, ನಿಯಂತ್ರಣ ಮತ್ತು ಶಾಸನಬದ್ದ ತಿದ್ದುಪಡಿಯನ್ನು ತರಲು ಉದ್ದೇಶಿಸಿದೆ. ಇಂದು ಖನಿಜ ಬ್ಲಾಕ್ಗಳನ್ನು ಯಾರದೇ ಸ್ವಯಂ ಪ್ರೇರಿತ ನಿರ್ಧಾರದಿಂದ ಹಂಚಿಕೆ ಮಾಡಲಾಗುವುದಿಲ್ಲ. ಎಲ್ಲಾ ಬ್ಲಾಕ್ಗಳನ್ನು ಸ್ಪರ್ಧಾತ್ಮಕ ಬಿಡ್ಡಿಂಗ್ ಆಧರಿಸಿ 100% ಪಾರದರ್ಶಕ ಈ ಹರಾಜಿನ ಮೂಲಕ ಹಂಚಿಕೆ ಮಾಡಲಾಗುತ್ತದೆ. 2014ಕ್ಕಿಂತ ಮುಂಚಿತವಾಗಿ ಇದ್ದ ವ್ಯವಸ್ಥೆಯೂ ಈಗ ಇಲ್ಲ. ಇಂದು ಹಂಚಿಕೆಯು ಕನಿಷ್ಠ ಬಿಡ್ ಆಧಾರಿತವಾಗಿದೆಯೇ ಹೊರತು ವೈಯಕ್ತಿಕ ನಿರ್ಧಾರ ಅಥವಾ ಪ್ರಭಾವದ ಮೇಲಲ್ಲ. ಸುಮಾರು 725 ಖನಿಜ ಬ್ಲಾಕ್ಗಳನ್ನು ಹರಾಜು ಮಾಡಲಾಗಿದ್ದು 105 ಕಾರ್ಯಾಚರಣೆಯಲ್ಲಿದ್ದರೆ 141 ಕಲ್ಲಿದ್ದಲು ಗಣಿಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಲಾಗಿದ್ದು ಅವುಗಳಲ್ಲಿ 23 ಕಾರ್ಯಾಚರಣೆಯಲ್ಲಿವೆ. ಹರಾಜು ಪ್ರಕ್ರಿಯೆಯು ಪಿಎಸ್ಯುಗಳು, ಎಂಎಸ್ಎಂಇಗಳು, ಸ್ಟಾರ್ಟ್ಅಪ್ಗಳು, ಭಾರತೀಯ ಕಂಪನಿ ಮತ್ತು ಜಾಗತಿಕ ಕಂಪನಿಗಳಿಗೆ ಸಮಾನ ಅವಕಾಶವನ್ನು ನೀಡುತ್ತದೆ. ಹರಾಜು ಮಾಡಲಾದ 725 ಪ್ರಮುಖ ಖನಿಜ ಬ್ಲಾಕ್ಗಳಲ್ಲಿ 300 ವಿಶಿಷ್ಟ ಬಿಡ್ದಾರರಿದ್ದಾರೆ ಮತ್ತು ದೇಶದಲ್ಲಿ ಕೆಲಸ ಮಾಡುತ್ತಿರುವ ಒಟ್ಟು ಗಣಿಗಳಲ್ಲಿ 337 ವಿಶಿಷ್ಟ ಕಂಪನಿಗಳು ಗಣಿಗಾರಿಕೆ ಗುತ್ತಿಗೆಗಳನ್ನು ಹೊಂದಿವೆ. ಹಳೆಯ ಮತ್ತು ಅನಿಶ್ಚಿತ ತೆರಿಗೆ ಬೇಡಿಕೆಗಳನ್ನು ಪೂರ್ವಾಪರ ಅನ್ವಯವಾಗುವಂತೆ ಅಥವಾ ಒಮ್ಮೆಲೆ ವಿಧಿಸಿದರೆ ಅದು ಉಕ್ಕು, ಸಿಮೆಂಟ್, ಅಲ್ಯೂಮಿನಿಯಂ ಮತ್ತು ವಿದ್ಯುತ್ನಂತಹ ವಲಯಗಳ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ಮೂಲಸೌಕರ್ಯ, ವಸತಿ ಮತ್ತು ವಿದ್ಯುತ್ ಹಾಗೂ ಇತರ ಅತ್ಯಗತ್ಯ ಸರಕು ಮತ್ತು ಸೇವೆಗಳ ಹೆಚ್ಚಿನ ವೆಚ್ಚಗಳ ಮೂಲಕ ಇದರ ಪ್ರಭಾವವು ಅಂತಿಮವಾಗಿ ಸಾಮಾನ್ಯ ನಾಗರಿಕರನ್ನ ತಲುಪುತ್ತದೆ. ಈ ಕಾಯ್ದೆಯು ರಾಜ್ಯದ ಖಜಾನೆಯಿಂದ ಯಾವುದೇ ಹಣವನ್ನ ಯಾವುದೇ ಕಾರ್ಪೊರೇಟ್ಗೆ ವರ್ಗಾಯಿಸುವುದಿಲ್ಲ ಮತ್ತು ಯಾರ ಬಾಕಿಯನ್ನು ಮನ್ನಾ ಮಾಡುವುದಿಲ್ಲ. ಇದು ಗಣಿಗಾರಿಕೆ ವಲಯ ಮತ್ತು ವಿಶಾಲ ಆರ್ಥಿಕತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದಾದಂತಹ ವಸೂಲಾತಿಗಳನ್ನು ನಿಯಂತ್ರಿಸಲು ಸ್ಪಷ್ಟ ಕಾನೂನು ಚೌಕಟ್ಟನ್ನು ಮಾತ್ರ ಒದಗಿಸುತ್ತದೆ. ವ್ಯಾಜ್ಯಗಳನ್ನು ಕಡಿಮೆ ಮಾಡುವುದು, ನೀತಿ ನಿಶ್ಚಿತತೆಯನ್ನು ಒದಗಿಸುವುದು ಮತ್ತು ಸ್ಥಿರ ಹಾಗೂ ಸ್ಪರ್ಧಾತ್ಮಕ ಗಣಿಗಾರಿಕೆ ವಲಯಗಳನ್ನು ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ. ಇದರಿಂದ ಉದ್ಯಮ ಮತ್ತು ದೇಶ ಎರಡೂ ಬೆಳೆಯಬಹುದು. ಎಂಎಂಡಿಆರ್ ತಿದ್ದುಪಡಿ ಕಾಯ್ದೆ 2026 ರಾಜ್ಯ ಸರ್ಕಾರಗಳಿಂದ ಪ್ರತ್ಯೇಕವಾಗಿ ನಿಯಂತ್ರಿಸಲ್ಪಡುವ ಮತ್ತು ನಿರ್ವಹಿಸಲ್ಪಡುವಂತಹ ಉಪ ಖನಿಜಗಳ ಮೇಲೆ ಪ್ರಭಾವ ಬೀರುವುದಿಲ್ಲ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ.
3: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಫಿಡೆರೇಟ್

0: ಟೆಡ್ ಚೆಸ್ ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ ರಾಣೆಬೆನ್ನೂರಿನ ಜೆಸಿವಾಣಿ ಅರಮನೆಯಲ್ಲಿ ನಡೆಯಿತು. 3 ದಿನಗಳ ಕಾಲ ನಡೆದ ಕ್ಲಾಸಿಕಲ್ ಫೀಡರೇಟೆಡ್ ಟೂರ್ನಮೆಂಟ್ನಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಸುಮಾರು 100 ಹೆಚ್ಚು ಮಹಿಳಾ ಚೆಸ್ ಆಟಗಾರ್ತಿಯರು ಭಾಗವಹಿಸಿದ್ದರು. ಮಹಿಳಾ ಚೆಸ್ ಚಾಂಪಿಯನ್ಶಿಪ್ನ ಆಯೋಜಕರಾದ ಅನುರಾಗ್ ಖನ್ನೂರ್ ಅವರು ಚೆಸ್ ಟೂರ್ನಮೆಂಟ್ ಕುರಿತಾಗಿ ಮಾತನಾಡುತ್ತಾ,
1: ಕರ್ನಾಟಕ ಸ್ಟೇಟ್ ಮಹಿಳೆಯವರದು ಫೆಡರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಮಾಡ್ತಿದ್ದೇವೆ. ಇದು 150,000 ಕ್ಯಾಶ್ ಪ್ರೈಸ್ ಇದೆ. ಇಷ್ಟು ವರ್ಷ ನಡೆದಿದ್ದು ಮಹಿಳೆಯರ ಚಾಂಪಿಯನ್ಶಿಪ್ ಅಲ್ಲಿ ಅತಿ ಹೆಚ್ಚು ಇರೋದು ಕ್ಯಾಶ್ ಪ್ರೈಸ್ ಟೂರ್ನಮೆಂಟ್. ಇದು 150,000 ಟೋಟಲ್ ಇರೋದು. 2016-17 ಯಾವಾಗ ಯಾವಾಗ ಮಹಿಳೆಯರ ಚಾಂಪಿಯನ್ಶಿಪ್ ಆಗಿದಿಲ್ಲ, ಚೆಸ್ ಬರೀ ಬೆಂಗಳೂರಲ್ಲಿ ಅಷ್ಟೇ ಆಗಿತ್ತು. ಈ ವರ್ಷ ನಾವಾಗೆ ಸ್ಟೇಟ್ ಅಸೋಸಿಯೇಷನ್ ಇದೆಲ್ಲ ಚೆಸ್ ಇಂದು, ಅದಕ್ಕೆ ರಿಕ್ವೆಸ್ಟ್ ಮಾಡಿ ನಮ್ ಕೊಡಿ, ಉತ್ತರ ಕನ್ನಡಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡಕ್ಕೆ ಅಂತ ಇತ್ತು. ಅದಕ್ಕೆ ಸ್ಟೇಟ್ ಅಸೋಸಿಯೇಷನ್ ಅವರು ಸಪೋರ್ಟ್ ಮಾಡಿದ್ರು ನಮ್ಗೆ. ಸೊ ಇವಾಗ 110 ಪ್ಲೇಯರ್ಸ್ ರಿಜಿಸ್ಟರ್ ಮಾಡಿದ್ರು. ಸೊ ಇದ್ರಲ್ಲಿ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಭಾಗದಿಂದ ಒಂದು 30 ಜನ ಇದಾರೆ. ಮುಂಚೆ ಎಲ್ಲ ಬೆಂಗಳೂರಲ್ಲಿ ಆಗ್ತಿತ್ತಲ್ಲ, ಅಷ್ಟು ಜನ ಇರ್ತಿರ್ಲಿಲ್ಲ. ಇವಾಗ ಬಂದ್ಬಿಟ್ಟು ಕ್ರಮೇಣವಾಗಿ ಜಾಸ್ತಿ ಆಗಿದ್ದಾರೆ ಇಲ್ಲಿ. ಮತ್ತೆ ಲೋಕಲ್ ಪ್ಲೇಯರ್ಸ್ ಒಬ್ರು ಇರ್ಲಿಲ್ಲ 3 ವರ್ಷದಿಂದ ವುಮೆನ್ಸ್, ಬಟ್ ಇವಾಗ ಒಂದು 8-10 ಜನ ಆಡ್ತಿದ್ದಾರೆ. ಹಾವೇರಿಯಿಂದ ಟೋಟಲ್ 8 ರೌಂಡ್ಸ್ ಇತ್ತು. 8 ರೌಂಡ್ಸ್ ಅಲ್ಲಿ 4 ಜನ ಟಾಪ್ ಯಾರು ಇರ್ತಾರಲ್ಲ, ನ್ಯಾಷನಲ್ಸ್ ನ ಅಫಿಷಿಯಲ್ ಆಗಿ ಸ್ಟೇಟ್ ಇಂದ ರಿಪ್ರೆಸೆಂಟ್ ಮಾಡ್ತಾರೆ. 2020 MBBS ಜಾಯ್ನ್ ಆದ್ರೆ ಅವಾಗಿಂದ ನಾನು ಇವೆಂಟ್ ಸ್ಟಾರ್ಟ್ ಮಾಡಕ್ಕೆ ಶುರು ಮಾಡಿದೆ. ಇನ್ನೂವರೆಗೂ ಒಂದು 43 ಇವೆಂಟ್ಸ್ ಮಾಡಿರ್ಬೇಕು ಚೆಸ್ ಇಂದು ಉತ್ತರ ಕರ್ನಾಟಕ. ಸೊ ದಾವಣಗೆರೆಯಿಂದ ಈ ಕಡೆ ಪಾಟಲ್ಲಿ 5 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಸ್ವಲ್ಪ ಚೆಸ್ ಅನ್ನೋದಿದೆ. ಅದು ಯಾವ್ಯಾವ ಡಿಸ್ಟ್ರಿಕ್ಟ್ಸ್ ಅಂದ್ರೆ ಉತ್ತರ ಕನ್ನಡ, ಗುಲ್ಬರ್ಗಾ, ಧಾರವಾಡ ಡಿಸ್ಟ್ರಿಕ್ಟ್, ಬೆಳಗಾಂ ಡಿಸ್ಟ್ರಿಕ್ಟ್. ಬೆಳಗಾಂ ಡಿಸ್ಟ್ರಿಕ್ ಅಲ್ಲಿ ಇದಕ್ಕೆ ಜಾಸ್ತಿ ಆಗಿದೆ, ಚೆನ್ನಾಗಿದೆ ಡೆವಲಪ್ಮೆಂಟ್. ಅದ್ರ ನೆಕ್ಸ್ಟ್ ಬರದೆ ಹಾವೇರಿ. 3 ವರ್ಷ ಕೆಳಗೆ ಏನು ಇರಲಿಲ್ಲ. ಮುಂಚೆ ಒಂದು 20-30 ಜನ ಪ್ಲೇಯರ್ಸ್ ರೆಗ್ಯುಲರ್ ಆಗಿ ಆಡ್ತಿದ್ರು ನಮ್ಮಿಂದ. ಇವಾಗ ಎಷ್ಟಾಗಿದೆ, 100-120 ಜನ ಆಗಿದ್ದಾರೆ. ಯಾಕಂದ್ರೆ ಕೋಚಿಂಗ್ ಸೆಂಟರ್ ಒಂದು ಸ್ಟಾರ್ಟ್ ಮಾಡಿದ್ದೇವೆ, ಇದು ಹಾವೇರಿಯಲ್ಲಿ ಇದೆ, ನಮ್ಮ ಸ್ಕೂಲ್ ಅಲ್ಲೂ ಇದೆ, ಅದ್ರ ಜೊತೆ ರಾಣೆಬೆನ್ನೂರಲ್ಲೂ ಕೋಚಿಂಗ್ ಸೆಂಟರ್ಸ್ ಇದೆ. ಇಷ್ಟು ಜನದಿಂದ 4 ಪಟ್ಟು ಜಾಸ್ತಿ ಆಗಿದ್ದಾರೆ. ಇನ್ನೊಂದೆರಡು ವರ್ಷದಲ್ಲಿ ಇನ್ನೂ 2 ಪಟ್ಟು ಜಾಸ್ತಿ, 500 ಜನ ಮುಟ್ಟಿಸಬಹುದು. ಇವಾಗ ಹಳ್ಳಿಗಳಿಗೆಲ್ಲ ನಾವು ಫ್ರೀ ಕೋಚಿಂಗ್ ಕೊಡಕ್ಕೆ ರೆಡಿ ಇದ್ದೇವೆ, 2-3 ಡೇಸ್ ಕ್ಯಾಂಪ್ಸ್ ಎಲ್ಲ. ಬಟ್ ಅದಕ್ಕೆ ಯಾರಾದ್ರೂ ಅಪ್ರೋಚ್ ಮಾಡಿದ್ರೆ ನಾವಂತೂ ಫಸ್ಟ್ ರೆಡಿ ಇರ್ತೇವೆ. ಅಟ್ ಲೀಸ್ಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಅವರಷ್ಟು ಮುಟ್ಟೋಣ ಅಂತ. ಒಂದು ಬೆಂಗಳೂರು, ಇನ್ನೊಂದು ಮೈಸೂರು, ಮಂಗಳೂರು, ಶಿವಮೊಗ್ಗ, ಇಷ್ಟರಲ್ಲಿ ಚೆಸ್ ಚೆನ್ನಾಗಿರೋದು ಸದ್ಯಕ್ಕೆ. ಪ್ರತಿ ವರ್ಷ ಬಿಡ್ ಮಾಡಕ್ಕೆ ಅಂತ ಕೊಡ್ತಾರೆ ಸ್ಟೇಟ್ ಅಸೋಸಿಯೇಷನ್ ಇಂದ, ಯಾವ ಸ್ಟೇಟ್ ಚಾಂಪಿಯನ್ಶಿಪ್ ಹೋಸ್ಟ್ ಮಾಡಕ್ಕೆ ಇಂಟ್ರೆಸ್ಟ್ ಇದೆ ಅಂತ. ಆಮೇಲೆ ಅವ್ರು ಅಲಾಟ್ ಮಾಡ್ತಾರೆ ಇದಿದ್ ತಗೊಳ್ಳಿ ಅಂತ. ಇಷ್ಟು ವರ್ಷ ಬಂದ್ಬಿಟ್ಟು ಹೈಯೆಸ್ಟ್ ಕ್ಯಾಶ್ ಪ್ರೈಸ್ ಇದ್ದಿದ್ದೆ 75,000 ಇದಕ್ಕಿಂತ ಮುಂಚೆ. ಬಟ್ ಈ ವರ್ಷ ಡಬಲ್ ಮಾಡಿದ್ದೀನಿ, 150,000. ಸೊ ಎಂಟ್ರಿ ಫೀಸ್ ಎಲ್ಲ ಸೇಮ್ ಇರುತ್ತೆ. ಮೆನ್ಸ್ ಗೆಲ್ಲ 3-5 ಲಕ್ಷ ಇರುತ್ತೆ ಓಪನ್ ಇದ್ದಾಗ ಮೆನ್ಸ್ ಅಂದ್ರೆ. ಸೊ ವುಮೆನ್ಸ್ ಯಾಕೆ ಅದೇ ಲೆವೆಲ್ ಇದು ಮಾಡಿ ಕ್ಯಾಶ್ ಪ್ರೈಸ್ ಜಾಸ್ತಿ ಆದಾಗ ಅವ್ರಿಗೂ ಬರುತ್ತೆ ಇಂಟ್ರೆಸ್ಟ್. ಅದ್ರ ಜೊತೆ ನಮ್ ಲೋಕಲ್ ಪ್ಲೇಯರ್ಸ್ಗೂ ಚಾನ್ಸ್ ಸಿಗುತ್ತೆ ಅಪರ್ಚುನಿಟಿ ಮೇನ್ಲಿ. ಸೊ ನಮ್ ಲೋಕಲ್ಸ್ ಅಲ್ಲಿಗೆ ಹೋದ್ರೆ ಒಂದ್ 8,000 ಖರ್ಚಾಗುತ್ತೆ ಬೆಂಗಳೂರು ಅವ್ರಿಗೆ. ಬಟ್ ಬೆಂಗಳೂರು ಯಾರಿದಾರಲ್ಲ ಮೋಸ್ಟ್ ಆಫ್ ದಮ್ ಅಫೋರ್ಡೇಬಲ್ ಇದಾರೆ. ಸೊ ಅವರೆಲ್ಲ ಯೂಶಲಿ ಬಂದು ಆಡ್ತಾರೆ ಹೊರಗಡೆ. ಬಟ್ ನಮ್ಮವರು ಅಲ್ಲಿ ಹೋಗಕ್ಕೆ ಚಾನ್ಸ್ ಸಿಗಲ್ಲ. 3 ವರ್ಷದಿಂದ ಇಂಡಿಯನ್ ಚೆಸ್ ಆಲ್ಮೋಸ್ಟ್ 3 ಟೈಮ್ಸ್ ಜಾಸ್ತಿ ಆಗಿದೆ. ಗುಕೇಶ್ ವರ್ಲ್ಡ್ ಚಾಂಪಿಯನ್ ಆದ 1ನೇ ಪಾರ್ಟ್, ಇನ್ನೊಂದು ಇಂಡಿಯನ್ ವುಮೆನ್ಸ್ ಟೀಮ್ ಮೆನ್ಸ್ ಟೀಮ್ ಎರಡು ವರ್ಲ್ಡ್ ಒಲಿಂಪಿಯಾಡ್ ಗೆದ್ರು. ಸೊ ಅದು ಒಂದೇ ವರ್ಷದಲ್ಲಿ ಎಲ್ಲ ಆಯ್ತು. ಸೊ ಅವಾಗ ಫುಲ್ ಬೂಸ್ಟ್ ಕೊಡ್ತು ಇಂಡಿಯನ್ಗೆ. ಒಂದ್ 100 ಜನ, 150 ಜನ ಪಾರ್ಟಿಸಿಪೆಂಟ್ಸ್ ಇದ್ರೆ ಒಂದು 6 ಮಂತ್ಸ್ ಆದ್ಮೇಲೆ 300 ಪಾರ್ಟಿಸಿಪೆಂಟ್ಸ್ ಆಗ್ಬಿಟ್ರೆ ಎಲ್ಲ ಇವೆಂಟ್ ಮಾಡ್ತೇವೆ. ಸೊ ಡಬಲ್ ಡಬಲ್ ಆಯ್ತಲ್ಲ. ಮತ್ತೆ ಕೋಚಿಂಗ್ ಸೆಂಟರ್ಸ್ ಜಾಸ್ತಿ ಆದವು. ಚೆಸ್ ಅಲ್ಲಿ ಕೆರಿಯರ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಒಳ್ಳೆ ಪ್ಲೇಯರ್ಸ್ ಇದೆ ಇವಾಗ. ಮುಂಚೆ ಅದು ಕೆರಿಯರ್ ಮಾಡಕ್ ಇರ್ಲಿಲ್ಲ. ಸೊ ಒಂದ್ಸತಿ ಪ್ಲೇಯರ್ ಬರೀ ಖರ್ಚಾಗುತ್ತೆ ಪ್ಲೇಯರ್ ಆಗಿ, ಪ್ಲೇಯರ್ ಆಗಿ ಇನ್ಕಮ್ ಇರಲ್ಲ. ಸೊ ಒನ್ಸ್ ಎರಡು ಬ್ಯಾಲೆನ್ಸ್ ಮಾಡೋಂಗೆ ಇವಾಗ ಅಪರ್ಚುನಿಟಿ ಸಿಕ್ಕಿದೆ. ಕರ್ನಾಟಕ ಅಲ್ಲಿ 2020-25 ಇದೆಲ್ಲ. ಇವಾಗ ಒಳ್ಳೆ ಒಳ್ಳೆ ಪ್ಲೇಯರ್ಸ್ ಇವಾಗ Under-9, Under-11 ಅಲ್ಲಿ ಇಂಡಿಯಾ ಒಳಗೆ top 3 ರೇಟೆಡ್ ಪ್ಲೇಯರ್ಸ್ ಇದಾರೆ. ನಕ್ಷತ್ರ ಗುಮ್ಮದೇವಳಿ ಅಂತ ರೀಸೆಂಟ್ ಆಗಿ ಏಷ್ಯನ್ಸ್ ಅಲ್ಲಿ ಗೆದ್ದಿದ್ಲು. ಅಪ್ಕಮಿಂಗ್ ಪ್ಲೇಯರ್ಸ್ ಬಹಳ ಇದಾರೆ Under-11 ಇದೆಲ್ಲ ಕರ್ನಾಟಕ ಏಜ್ ಕ್ಯಾಟಗರಿ, ಅವರು ಆಲ್ಮೋಸ್ಟ್ ಲೈಕ್ ಫ್ಯೂಚರ್ ಅಂತ ಅನ್ಬೋದು.
0: ಸೀನಿಯರ್ ನ್ಯಾಷನಲ್ ಆರ್ಬಿಟರ್ ಕಿರಣ್ ಅವರು ಚೆಸ್ ಚಾಂಪಿಯನ್ಶಿಪ್ ಕುರಿತು ಮಾಹಿತಿ ನೀಡಿದರು.
2: ಟೂರ್ನಮೆಂಟ್ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಫಿಡಿಯಾ ರೇಟೆಡ್ ಚಾಂಪಿಯನ್ಶಿಪ್ ನಾವು ರಾಣೆಬೆನ್ನೂರಲ್ಲಿ ಆರ್ಗನೈಸೇಷನ್ ಮಾಡ್ತಾ ಇದ್ದೀವಿ. ಕ್ಲಾಸಿಕಲ್ ವಿಭಾಗ ಇದು, 3 ದಿವಸದ್ದು. ಒಟ್ಟು ಪಾರ್ಟಿಸಿಪೆಂಟ್ಸ್ ಬಂದು 105 ಜನ. ಟೋಟಲ್ ನಂಬರ್ ಆಫ್ ರೌಂಡ್ಸ್ 8 ರೌಂಡ್ಸ್ ಇದೆ. ಹಾಗೆ ಪ್ರೈಸ್ ಮನಿ ಬಂದ್ರೆ 1.5 ಲಕ್ಷ ಇದೆ ಕ್ಯಾಶ್ ಪ್ರೈಸ್. ಫಸ್ಟ್ ಪ್ರೈಸ್ ಬಂದವರಿಗೆ 50,000, ಸೆಕೆಂಡ್ ಪ್ರೈಸ್ 30, ಹಾಗೆ ಕ್ರಮೇಣ ಹೋಗ್ತಾ ಇದೆ. ಫೈನಲ್ ಪ್ರೈಸ್ ಬಂದ್ಬಿಟ್ಟು 20,500 ಇದೆ. Under-8, 10, 12, 14, 16 top 5 ಪ್ಲೇಯರ್ಸ್ಗೆ ಟ್ರೋಫೀಸ್ ಕೂಡ ಕೊಡ್ತಾ ಇದ್ದೀವಿ. ಹಾಗೆ ನಾವು ಹಾವೇರಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ ವತಿಯಿಂದ ಮಾಡ್ತಾ ಇರೋದ್ರಿಂದ top 3 ಹಾವೇರಿ ಡಿಸ್ಟ್ರಿಕ್ಟ್ ಪ್ಲೇಯರ್ ಟ್ರೋಫೀಸ್ ಕೂಡ ಕೊಡ್ತಾ ಇದ್ದೀವಿ. ಪೇರೆಂಟ್ಸ್ ಸುಮಾರು ಕಡೆಯಿಂದ ಬೆಂಗಳೂರು, ಮೈಸೂರು, ಹಾಗೆ ಮಂಡ್ಯ, ಬೇರೆ ಎಲ್ಲ ಜಿಲ್ಲೆಯಿಂದ ಬಂದಿದ್ದಾರೆ. ಹಾಗಾಗಿ ಅವರಿಗೆ ತೊಂದರೆ ಆಗಬಾರ್ದು ಅಂತಂದು ಆರ್ಗನೈಸರ್ ಕಡೆಯಿಂದ ಬಸ್ ಫೆಸಿಲಿಟಿ, ಬೆಳಿಗ್ಗೆ 2 ಟ್ರಿಪ್, ಹಾಗೆ ಸಂಜೆ

0: ಟೂರ್ನಮೆಂಟ್ ಮುಗಿದ ಮೇಲೆ ಎರಡು ಟ್ರಿಪ್, ಬ್ರೇಕ್ಫಾಸ್ಟ್ ಮತ್ತೆ ಊಟ ಅರೇಂಜ್ ಮಾಡಿದೀವಿ. ಹಾಗೆ ಸಾಯಂಕಾಲ ಈವ್ನಿಂಗ್ ಸ್ನಾಕ್ಸ್ ಕೂಡ ಅರೇಂಜ್ ಮಾಡಿದೀವಿ. ಇದು ಒಂದ್ ಸ್ವಲ್ಪ ಔಟ್ಸ್ಕರ್ಟ್ಸ್ ಆಗುತ್ತೆ ಲೊಕೇಶನ್, ಹಾಗಾಗಿ ಅರೇಂಜ್ಮೆಂಟ್ಸ್ ಎಲ್ಲ ನಮ್ ಕಡೆ ಅಂತ ಸಾಧ್ಯ ಆದಷ್ಟು ಮಾಡಿಕೊಟ್ಟಿದ್ದೇವೆ. ಪೇರೆಂಟ್ಸ್ ಎಲ್ಲ ಅದಕ್ಕೆ ಸ್ಯಾಟಿಸ್ಫೈ ಆಗಿದ್ದಾರೆ. ಲಾಸ್ಟ್ ಇಯರ್ ನಾವು ಕರ್ನಾಟಕ ಸ್ಟೇಟ್ ಓಪನ್ ಮಾಡಿದ್ವಿ ಇದೇ ಜೆಸಿ ವಾಣಿಯಲ್ಲಿ, ಏಪ್ರಿಲ್ 2025 ಅಲ್ಲಿ ಅಂಡರ್ 9 ಮಾಡಿದ್ವಿ ಓಪನ್ ಕ್ಯಾಟಗರಿ ಕ್ಲಾಸಿಕ್ ಅಲ್ಲಿ. ಇದು ಈಗ ಸ್ಟೇಟ್ ವುಮೆನ್ ಮಾಡಿದ್ವಿ.
1: ಇಂಟರ್ನ್ಯಾಷನಲ್ ಆರ್ಬಿಟರ್ ಸಲೀಂ ಬೇಗ್ ಅವರು ಕರ್ನಾಟಕದ ಮಹಿಳಾ ಚೆಸ್ ಸ್ಥಿತಿಗತಿಯ ಕುರಿತು ಮಾತನಾಡಿದರು.
2: ಚೆಸ್ ಸ್ಪೆಕ್ಟೇಟರ್ ಫ್ರೆಂಡ್ಲಿ ಗೇಮ್ ಅಲ್ಲ, ಆಮೇಲೆ 6 hours 7 hours ಸೈಲೆಂಟ್ ವಾತಾವರಣ ಬೇಕು. ಅದೇ ಕ್ರಿಕೆಟ್ಗೆ ನಿಮಗೆ ಒಂದು 4 ಹೊಡೆದ್ರೆ ಜನ ಕ್ಲಾಪ್ ಮಾಡೋರು ಖುಷಿ ಪಡೋರು ಇರ್ತಾರೆ. ಇಲ್ಲಿ ಒಂದು ಪೀಸ್ ಕ್ಯಾಪ್ಚರ್ ಆಯ್ತು, ನಾನು ಪೀಸ್ ಅಪ್ ಅದೇ ಪ್ಲೇಯರ್ ಸೆಲೆಬ್ರೇಟ್ ಮಾಡಂಗಿಲ್ಲ. ಆರ್ಗನೈಸರ್ಸ್ ಗೆ ಸ್ಪಾನ್ಸರ್ಶಿಪ್ ಇಸ್ ಬಿಗ್ ಪ್ರಾಬ್ಲಮ್. 5 ದಿನ ನಿಮಗೆ ಒಂದು ದೊಡ್ಡ ಸ್ಪೇಸ್, ಪೇರೆಂಟ್ಸ್ ಕೂತ್ಕೊಳ್ಳಿಕ್ಕೂ ಬೇಕು, ಪ್ಲೇಯರ್ಸ್ಗೂ ಬೇಕು, ಆಮೇಲೆ ಫೆಸಿಲಿಟೀಸ್ ಬೇಕು. ಇದೆಲ್ಲ ನೋಡಿದ್ರೆ ಆರ್ಗನೈಸರ್ಸ್ 5 days ಮಾಡೋಕೆ ಸ್ವಲ್ಪ ಹೆದರ್ತಾ ಇದಾರೆ. ಇತ್ತೀಚೆಗೆ ಆಫ್ಟರ್ ಕೋವಿಡ್ ಏನಾಗಿದೆ, ಆನ್ಲೈನ್ ಶುರು ಆಯ್ತು. ಎಲ್ಲಿ ಹಾಳಾಯ್ತು ಸ್ವಲ್ಪ ಅಂತಂದ್ರೆ ಆನ್ಲೈನ್ ಶುರು ಆಯ್ತಲ್ವಾ ಕೋವಿಡ್ ಟೈಮಲ್ಲಿ. ಸೊ ಜನ ಏನ್ ಮಾಡಿದ್ರು, ಇದೇ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಹುಡ್ ಮಾಡ್ಕೊಂಡು ಹೋದ್ರು. ಆಮೇಲೆ ಮೋಸ್ಟ್ ಆಫ್ ದಿ ಪೇರೆಂಟ್ಸ್ ಆರ್ ವರ್ಕಿಂಗ್ ಪೇರೆಂಟ್ಸ್, ಅವ್ರು ಏನ್ ಮಾಡ್ತಾರೆ, ಸ್ಯಾಟರ್ಡೆ ಸಂಡೆ ರಜಾ ಇದೆ, ಸೊ ವೀಕೆಂಡ್ ಅಲ್ಲಿ ಒಂದು ಟೂರ್ನಮೆಂಟ್ ಆಡೋಣ, ರಾಪಿಡ್ ಆಡೋಣ, ಬ್ಲಿಟ್ಸ್ ಆಡೋಣ. ಕ್ಲಾಸಿಕಲ್ 5 days ಯಾರು ಆಡ್ತಾರೆ, ಖರ್ಚು ವೆಚ್ಚನೂ ಜಾಸ್ತಿ ಬರುತ್ತೆ, ಅಕಾಮಡೇಷನ್, ಊಟ, ತಿಂಡಿ, ಲಾಡ್ಜಿಂಗ್. ಅದರಲ್ಲೂ ಈಗ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂತಂದ್ರೆ ಸ್ವಲ್ಪ ಕ್ಲಾಸಿಕಲ್ ಇವೆಂಟ್ಸ್ ಕೊರತೆ ಇದೆ ಆಫ್ಟರ್ ಕೋವಿಡ್. ಅಸೋಸಿಯೇಷನ್ ಬಹಳಷ್ಟು ಸ್ಟೆಪ್ಸ್ ತಗೊಳ್ತಾ ಇದೆ, ಆರ್ಗನೈಸರ್ಸ್ ಮುಂದೆ ಬರ್ತಾ ಇಲ್ಲ, ಭಯ ಬೀಳ್ತಾ ಇದಾರೆ. ಎಸ್ಪೆಷಲಿ ಈಗ ಜಾಸ್ತಿ ಪ್ಲೇಯರ್ಸ್ ಇರೋದು, ನಮಗೆ ಸ್ಟ್ರೆಂತ್ ಇರೋದು ಬೆಂಗಳೂರಲ್ಲಿ ಇದೆ, ಅದು ಬಿಟ್ರೆ ನಿಮಗೆ ಮಂಗಳೂರು ಮೈಸೂರು ಸ್ವಲ್ಪ ಸ್ಟ್ರೆಂತ್ ಇದೆ. ಮೇ ಬಿ ಅವರಿಗೆ ರಾಪಿಡ್ 1 day ಸ್ಕೂಲ್ ರಜೆ ಇಲ್ಲ, ಪೇರೆಂಟ್ಸ್ಗೂ ಒಳ್ಳೇದು. ಈ ಸೆಟಪ್ ಈಗ ಸೆಟ್ ಆಗ್ಬಿಟ್ಟಿದ್ರೆ ನಮಗೆ ಕ್ಲಾಸಿಕಲ್ ಅಲ್ಲಿ ಚೆಸ್ ಬೆಳಿಬೇಕು, ನಮ್ಮಲ್ಲಿ GMs ಆಗ್ಬೇಕು, IMs ಆಗ್ಬೇಕು ಅನ್ನೋ ಆಸೆ ನಮ್ದು ಇದೆ. ಅಸೋಸಿಯೇಷನ್ ಆಗ್ಲಿ, ಆರ್ಬಿಟರ್ಸ್ ಆಗ್ಲಿ, ಚೆಸ್ ಲವರ್ದಾಗ್ಲಿ ಇದೆ. ಇದನ್ನ ಎಲ್ಲೋ ಸ್ವಲ್ಪ ಹಿಂದೆ ಆಗ್ತಾ ಇದೀವಲ್ಲ, ನಮ್ಮ ಪ್ಲೇಯರ್ಸ್ ಹೊರಗಡೆ ಹೋಗಿ ಆಡ್ತಾ ಇದಾರಲ್ಲ, ಅವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ, ನಮ್ಮಲ್ಲೇ ಆಗ್ಲಿ ಅನ್ನೋ ಒಂದು ಆಶಾಭಾವನೆ ನಾವು ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇದೀವಿ. ಇದು ಚೆಸ್ ಏನಿತ್ತು ಮೊದ್ಲೇ, ಯಾರು ನೋಡಂಗಿಲ್ಲ, ಮಾತಾಡಂಗಿಲ್ಲ, ಚಪ್ಪಾಳೆ ತಟ್ಟಂಗಿಲ್ಲ, ಇಂತ ಗೇಮ್ ಗಂಟೆಗಟ್ಟಲೆ ಕೂತ್ಕೊಂಡಿರ್ತಾರೆ, ಮೂನೆ ಆಡಲ್ವಲ್ಲಪ್ಪ ಇವರು ಅಂತ ಹೇಳಿ ಜನಕ್ಕೆ ಇದೊಂದಿತ್ತು. ಸೊ ಫೆಡರೇಷನ್ಗಳು ಏನ್ ಮಾಡ್ತು, ಮೇ ಬಿ ಒಲಿಂಪಿಕ್ ಅಲ್ಲಿ ಇದನ್ನ ನಾಟ್ ರಿಸಲ್ಟ್ ಓರಿಯೆಂಟೆಡ್ ಗೇಮ್, ಯಾಕಂದ್ರೆ ಅಷ್ಟೊತ್ತಾಡಿ ಡ್ರಾ ಮಾಡ್ಕೊಂಡು ಹೋಗ್ತಾರಲ್ಲ, ಸೊ ಒಲಿಂಪಿಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಲಿಲ್ಲ. ಒಲಿಂಪಿಕ್ಸ್ ಇನ್ಕ್ಲೂಡ್ ಮಾಡ್ಲಿಕ್ಕೆ ರಾಪಿಡ್ ಬ್ಲಿಟ್ಸ್ ಬಂತು. ಆ ಬಂದಿದ್ಯಾನಪ್ಪ ಅಂತಂದ್ರೆ ಅದು ಒಲಿಂಪಿಕ್ಸ್ ಸೇರ್ತಾ ಇಲ್ಲ, ಗೇಮ್ ಸ್ಟ್ಯಾಂಡರ್ಡ್ ಸ್ವಲ್ಪ ಕಡಿಮೆ ಆಗ್ತದೆ. ಗ್ರ್ಯಾಂಡ್ ಮಾಸ್ಟರ್ IM ಇದ್ರ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ಒಬ್ಬ ಮಗು ಚೆಸ್ ಆಡ್ತಾ ಇದೆ ಅನ್ಕೊಳ್ಳಿ, ಗೆಲ್ಲಿ ಸೋಲ್ಲಿ, ಹೈಯೆಸ್ಟ್ ಪೊಸಿಷನ್ ಬರ್ಲಿ ಬಲದೇ ಇರ್ಲಿ, ಅವನು ಒಂದ್ ಕಡೆ ಕೂತ್ಕೊಳ್ಳ ಫೋಕಸ್, ಪೇಷನ್ಸ್, ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ. ಇವತ್ತು ನೋಡಿ ನೀವು, ಮಕ್ಕಳು ರಿಸಲ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಸುಸೈಡ್ ಮಾಡ್ಕೊಳ್ಳೋದು, ಫಿಕಲ್ ಮೈಂಡ್ ಮೆಂಟಾಲಿಟಿ ಇದೆ. ಇಲ್ಲಿ ಯು ಹ್ಯಾವ್ ದಿ ಆಲ್ವೇಸ್ ನೆಕ್ಸ್ಟ್ ಮೂವ್ ಏನು, ನಾನು ಇಲ್ಲಿ ಸ್ಟಕ್ ಆಗಿದ್ದೀನಿ, ವಾಟ್ ಇಸ್ ದಿ ಆಲ್ಟರ್ನೇಟ್ ವೇ. ಸೊ ಇದನ್ನ ಫೈಂಡ್ ಮಾಡ್ತಾ ಮಾಡ್ತಾ ಅವ್ರ ಜೀವನದಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ದಿಸ್ ಎ ಡೆಡ್ ಬ್ಲಾಕ್, ಇಟ್ ನಾಟ್ ದಿ ಎಂಡ್ ಆಫ್ ದಿ ಗೇಮ್, ಐ ಕಮ್ ಔಟ್ ವಿತ್ ಒನ್ ಮೋರ್ ಪ್ಲಾನ್ ಅನ್ನೋ ಒಂದು ಮೈಂಡ್ ಸೆಟ್ ರೆಡಿ ಆಗುತ್ತಲ್ಲ. ಸೊ ಮೆಂಟಲಿ ಸಿಕ್ಕಾಪಡೆ ಸ್ಟ್ರಾಂಗ್ ಆಗ್ತಾರೆ. ವಾಟ್ ಈಸ್ ಇಂಪಾರ್ಟೆಂಟ್, ಇವತ್ತಿನ ಮಕ್ಕಳು ಜನರೇಷನ್ ಅಲ್ಲಿ ಎನರ್ಜಿ ಜಾಸ್ತಿ ಇದೆ, ಅಟ್ ದಿ ಸೇಮ್ ಟೈಮ್ ದೇ ಆರ್ ವೆರಿ ಹೈಪರ್. ಆ ಹೈಪರ್ ಸೆನ್ಸಿಟಿವಿಟಿನ ನಾವು ಸ್ವಲ್ಪ ರೆಡ್ಯೂಸ್ ಮಾಡ್ಬೇಕಂತಂದ್ರೆ ಇಟ್ ಇಸ್ ಓನ್ಲಿ ಪಾಸಿಬಲ್ ಇನ್ 2 ways. 1 is ಚೆಸ್, ದಿ ಅದರ್ ಇಸ್ ಯೋಗ. ಒಂದು 50 ಜನ ಟಾಪರ್ಸ್ ಇದಾರೆ ಅಂತಂದ್ರೆ ಅದ್ರಲ್ಲಿ 25 ಜನ 30 ಜನ ಚೆಸ್ ಅವರು ಇರ್ತಾರೆ. ಹೆಣ್ಮಕ್ಳಿಗೆ ಹೊರಗಡೆ ಹೋಗ್ಬೇಕು, ಸೊ ಪೇರೆಂಟ್ ಬರಲೇಬೇಕು. ಸೊ ಆ ಪ್ರಾಬ್ಲಮ್ಸ್ ಇಂದ ಸ್ವಲ್ಪ ಕಡಿಮೆ ಆಗ್ತಾರೆ. ನಿಮಗೆ ಜೆಂಡರ್ ಡಿಸ್ಪ್ಯಾರಿಟಿ ಏನಿಲ್ಲ, ಈಕ್ವಲ್ ಪ್ರೈಸಸ್, ಈಕ್ವಲ್ ಎಲ್ಲ ಮಾಡ್ತೀವಿ. ದಿಸ್ ಇಸ್ ಒನ್ ಆಫ್ ದಿ ಟ್ರೆಮೆಂಡಸ್ ಥಿಂಗ್ ಏನಪ್ಪಾ ಅಂದ್ರೆ ಚೆಸ್ ಅಲ್ಲಿ ಇಟ್ ಇಸ್ ಅಬೌಟ್ ಎ ಮೈಂಡ್ ಗೇಮ್. ಎ ಚೈಲ್ಡ್ ಈಸ್ ಅಬೌಟ್ 10 years, ಹಿ ಇಸ್ ಈಕ್ವಲ್ ಟು ಎನಿಬಡಿ, ವೆದರ್ ಇಟ್ ಇಸ್ ಮೇಲ್ ಫಿಮೇಲ್ ಏಜ್ಡ್. ಪರ್ಟಿಕ್ಯುಲರ್ ಟೂರ್ನಮೆಂಟ್ ಅಲ್ಲಿ ಒಬ್ಬ ಫೋಟೋಗ್ರಾಫರ್ ಬಂದಿದ್ರು, ಬಹಳ ಖುಷಿ ಪಟ್ರು, 85-year-old ಇಸ್ ಪ್ಲೇಯಿಂಗ್ ವಿತ್ ಎ 6-year-old ಚೈಲ್ಡ್. ಸೊ ದಟ್ ಇಸ್ ಗ್ರೇಟ್ ಸ್ಪೆಕ್ಟಕಲ್ ನಮಗೆ ನೋಡಕ್. ಏನಪ್ಪ ಮೊಮ್ಮಗ ಅಥವಾ ಮರಿ ಮೊಮ್ಮಗ ಇರ್ಬೋದು, ಫೈನಲಿ ಇಟ್ ಇಸ್ ಹೌ ಕ್ಯಾಲ್ಕುಲೇಟಿವ್ ಯು ಆರ್. ನೀವು ಎಷ್ಟು ಕಾನ್ಸಂಟ್ರೇಟ್ ಮಾಡಿ, ಏನ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀರಾ. ಇಲ್ಲಿ ಜೆಂಡರ್ ಬಗ್ಗೆ ಏನು ಬರಲ್ಲ, ಬಟ್ ಆದ್ರೂ ಹೆಣ್ಮಕ್ಳು ಕರ್ನಾಟಕದಲ್ಲಿ ಬೇರೆ ಸ್ಟೇಟ್ಸ್ ಗೆ ಕಂಪೇರ್ ಮಾಡಿದ್ರೆ ತಮಿಳ್ನಾಡು ಕೇರಳದಲ್ಲಿ ಹೆಣ್ಮಕ್ಳು ಜಾಸ್ತಿ ಇದಾರೆ. ಕರ್ನಾಟಕದಲ್ಲಿ 3rd place ಅಲ್ಲಿ ನಾವು ಇದೀವಿ ಹೆಣ್ಮಕ್ಳ ಪ್ರಮೋಷನ್ ಅಲ್ಲಿ. ಈಗ ಇದು 2nd year ನಾವು ರೇಟಿಂಗ್ ಟೂರ್ನಮೆಂಟ್ ಮಾಡ್ತಾ ಇರೋದು ಹೆಣ್ಮಕ್ಳಿಗಾಗಿ. ಏನಾದ್ರೂ ಹೆಣ್ಮಕ್ಳು ಅಯ್ಯೋ 40 ಜನ ಬರ್ತಾರೆ ಬಿಡ್ರಿ, ಯಾಕೆ ರೇಟಿಂಗ್ ಮಾಡೋದು, ಈ ತರ ಆರ್ಗನೈಸರ್ಸ್ ಇದ್ರು. ಈ ಅನುರಾಗ್ ಕಣ್ಣೂರ್ ಅವ್ರು ಏನ್ ಮಾಡಿದ್ರು, ನಾನು ರೇಟಿಂಗ್ ಮಾಡ್ತೀನಿ ಬರ್ಲಿ, ಕ್ಯಾಶ್ ಪ್ರೈಸ್ ಜಾಸ್ತಿ ಮಾಡ್ತೀನಿ, ಹೆಣ್ಮಕ್ಳಿಗೆ ಸಿಗ್ಲಿ ಅಂತಂದ್ರು. ರಿಮೋಟ್ ಪ್ಲೇಸ್ ಅಲ್ಲಿ ಮಾಡಿದ್ರು, ಇವರಲ್ಲಿ ನಮಗೆ 105 ಜನ ಬಂದಿದ್ದಾರೆ. ಪ್ರಮೋಷನ್ ಚೆನ್ನಾಗ್ ಆಗ್ತಾ ಇದೆ ಕರ್ನಾಟಕದಲ್ಲಿ, ಪೊಸಿಷನ್ ಚೆನ್ನಾಗಿದೆ ವರ್ಲ್ಡ್ ಸ್ಟೇಜ್ ಅಲ್ಲಿ. ಚಾರ್ವಿ ಏನೋ ಒಂದು ಹುಡುಗಿ ಇದ್ದಾಳೆ ನಮ್ಮಲ್ಲಿ, ಅವಳು ಏಜ್ ಕ್ಯಾಟಗರಿ ವರ್ಲ್ಡ್ ಅಲ್ಲಿ ನಂಬರ್ 1 ಇದೆ ಅವಳು. ಈಗ ರೀಸೆಂಟ್ ಆಗಿ ಎಲ್ಲಾ ಕಡೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಿರೋದು ಅಂದ್ರೆ ನಕ್ಷತ್ರ ಗುಮ್ಮಡವಳ್ಳಿ ಮತ್ತೆ ಪ್ರತಿತಿ ಬೊಡ್ಲಯ್ಯನೂರ್. ಈ ಇಬ್ಬರು ಹೆಣ್ಮಕ್ಳು ಯಾವ ಚಾಂಪಿಯನ್ಶಿಪ್ ಅಲ್ಲಿ ಹೋದ್ರು ಪೋಡಿಯಂ ಫಿನಿಶ್ ಮಾಡ್ತಿದ್ರೆ, ಇದ್ರ ಗೋಲ್ಡ್ ಸಿಲ್ವರ್ ಆರ್ ಬ್ರಾಂಜ್ ಏನೋ ಒಂದು ತಗೊಂಡ್ ಬರ್ತಾ ಇದಾರೆ. ಹೆಣ್ಮಕ್ಳು ಒಂದು ಏಜ್ ವರ್ಗ ಆಡಾದ್ಮೇಲೆ ಐದರ್ ಕರಿಯರು ಆರ್ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಟ್ಮೇಲೆ ಅವರಿಗೆ ಕಷ್ಟ ಕಾನ್ಸಂಟ್ರೇಟ್ ಮಾಡೋಕೆ, ಡಿವೈಡ್ ಆಗ್ಬಿಡ್ತಾರೆ. ಸೀರಿಯಸ್ ಆಗಿ ಚೆಸ್ ಪರ್ಸ್ಯೂ ಮಾಡಿ ನಾನು ಇದರಲ್ಲಿ ಟೈಟಲ್ ಬೇಕು, ನನಗೆ ನಾನು ಇದರಲ್ಲಿ ಹೆಸರು ಮಾಡಬೇಕು ಅನ್ನೋ ಮೆಂಟಾಲಿಟಿ ನಮ್ಮ

0: ಕರ್ನಾಟಕದಲ್ಲಿ ಪ್ಲೇಯರ್ಸ್ ಅಲ್ಲಿ ಬಹಳ ಕಡಿಮೆ. ಕಂಪ್ಯಾರಿಟಿವ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್ ಗೆ ಸ್ಟ್ರೆಂತ್ ನೋಡಿದ್ರೆ 1:2, ಇಬ್ರು ಗಂಡ ಮಕ್ಕಳಿಗೆ ಒಂದ್ ಹೆಣ್ಣು ಮಗು ಪಾರ್ಟಿಸಿಪೇಷನ್ ಇರುತ್ತೆ. ಪುಷಪ್ ಮಾಡಕ್ಕೆ ಈಗ ಇನ್ಸ್ಟಿಟ್ಯೂಟ್ ತಗೊಂಡಿದ್ದಾರೆ ಕರ್ನಾಟಕ ಸ್ಟೇಟ್ಸ್ ಅಸೋಸಿಯೇಷನ್ ಅವರು, ಹೆಣ್ ಮಕ್ಕಳಿಗೆ ಫ್ರೀ ಕೋಚಿಂಗ್ ನಡೆಸೋಣ ಅಸೋಸಿಯೇಷನ್ ವತಿಯಿಂದ ಅಂತ ಹೇಳೋದು ಒಂದು ಸ್ಟೆಪ್ ತಗೊಂಡಿದ್ದಾರೆ. ಆಮೇಲೆ ಈ ಟೂರ್ನಮೆಂಟ್ ಗೆ ಆರ್ನೇಜರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಒಂದು 75,000 ರೂಪಾಯಿ ಫಂಡ್ ಕೂಡ ಕೊಟ್ಟಿದ್ದಾರೆ. ಇಟ್ಸ್ ಎ ಬಿಗ್ ಥಿಂಗ್. ಅಸೋಸಿಯೇಷನ್ಸ್ ಬಂದು ಆರ್ನೇಜರಿಗೆ ಸಪೋರ್ಟ್ ಮಾಡೋದಂದ್ರೆ ಕಷ್ಟ. ನಾವು ಬರೀ ದುಡ್ಡು ತಗೊಳ್ಳೋದು ನೋಡ್ತಾ ಇರ್ತಾರೆ, ನಮ್ಮ ಅಸೋಸಿಯೇಷನ್ ಸಪೋರ್ಟ್ ಮಾಡ್ತಾ ಇದೆ. ಇಶಾ ಶರ್ಮಾ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ವುಮೆನ್ ಇಂಟರ್ನ್ಯಾಷನಲ್ ಮಾಸ್ಟರ್, ಇಲ್ಲಿ ಮಾನಸಾಕಿ ಅಂತ ಹೇಳಿ ಆಡ್ತಾ ಇದ್ದಾಳೆ ಹುಡುಗಿ. ಆ ಹುಡುಗಿ ನಾನ್ ನೋಡ್ದಂಗೆ 2012 ಅಲ್ಲಿಂದ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ, ಟಾಪ್ ಪೊಸಿಷನ್ ಅಲ್ಲಿ ಇದ್ದು. ಆಮೇಲೆ ಕರಿಯರ್ ಆಮೇಲೆ ಬೇರೆ ಬೇರೆ ಇದ್ರಲ್ಲಿ ಹೋಗಿ ಈಗ ಸ್ಟಿಲ್ ಶಿ ಹ್ಯಾಸ್ ಕಮ್ ಪ್ಯಾಷನ್ ಇಂದ ಬಂದು ಇಲ್ಲಿ ಆಡಕ್ ಬಂದಿದ್ದಾಳೆ. ಮೇನ್ ನಾವ್ ಏನ್ ಹೇಳ್ತಿದೀವಿ ಅಂತಂದ್ರೆ, ಪೇರೆಂಟ್ಸ್ ಸ್ವಲ್ಪ ಸಪೋರ್ಟಿವ್ ಆಗಿ ಮಕ್ಕಳನ್ನ ಎನ್ಕರೇಜ್ ಮಾಡಿ, ಎಸ್ಪೆಷಲಿ ಫಿಮೇಲ್ ಚೈಲ್ಡ್. ಯಾಕಂದ್ರೆ ಅವ್ರು ಮೆಂಟಲಿ ಟಫ್ ಇದ್ರೆ ಇಡೀ ಫ್ಯಾಮಿಲಿ ಮೆಂಟಲಿ ಟಫ್ ಇರುತ್ತೆ. ಹೆಣ್ಮಕ್ಳು ವೀಕ್ ಆದ್ರೆ ಮನೇನೆ ವೀಕ್ ಆಗ್ಬಿಡುದು. ಈಗ ನಮ್ಮ ಸರ್ಕಾರಿ ಶಾಲೆಗಳಲ್ಲಾಗ್ಲಿ ಅಥವಾ ಪ್ರೈವೇಟ್ ಸ್ಕೂಲ್ಸ್, ಯಾವುದೇ ಶಾಲೆಯಲ್ಲಿ ನೋಡಿ, ದೈಹಿಕ ಶಿಕ್ಷಣ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಅವರಿಗೆ ಗೊತ್ತಿರೋದು ಫಿಸಿಕಲ್ ಗೇಮ್ ಗೊತ್ತಿದೆ, ಔಟ್ಡೋರ್ ಗೇಮ್ಸ್ ಗೊತ್ತಿದೆ. ಈ ಇಂಡೋರ್ ಗೇಮು ಇದು ಒಂದು ಗೇಮು, ಇದರಲ್ಲೂ ನಾವ್ ಏನಾದ್ರು ಒಂಚೂರು ಕಲ್ತು ಮಕ್ಕಳಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳಿ ಅವ್ರು ಮಾಡಿದಾಗ ಮಕ್ಕಳ ಆಸಕ್ತಿ ತೋರಿಸ್ತಾರೆ. ಅದಾದ್ಮೇಲೆ ಅವ್ರಿಗೆ ಯಾರೋ ಒಬ್ರು ಕೋಚ್ ಸಿಗ್ತಾರೆ. ಇವತ್ತಿನ ಕಾಲದಲ್ಲಿ ಆನ್ಲೈನ್ ಎಲ್ಲ ಇದೆ, ಚೆಸ್ ಕೋಚಿಂಗ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಡಿಪೆಂಡಿಂಗ್ ಆನ್ ಅವ್ರ ಫೈನಾನ್ಶಿಯಲ್ ಕಂಡೀಷನ್ ಮೇಲೆ ಅಲ್ಲಿ ಲೋಕಲ್ ಕೋಚ್ ಯಾರಾದ್ರೂ ಒಬ್ರು ರೆಡಿ ಆಗ್ತಾರೆ. ಏನಾಗ್ತದೆ, ಶಾಲೆಯಲ್ಲಿ ಪ್ರಮೋಷನ್ ಆಗ್ತಾ ಇಲ್ಲ. ನಮ್ಮ ಇಂಡಿಯನ್ ಫೆಡರೇಷನ್ ಕನ್ಸು ಚೆಸ್ ಇನ್ ಸ್ಕೂಲ್ ಅಂತ ಹೇಳಿದೆ, ಈಗ ತಮಿಳುನಾಡಲ್ಲಿ ಇದೆ, ಪ್ರತಿಯೊಂದು ಸ್ಕೂಲ್ ಅಲ್ಲಿ ಚೆಸ್ ಇಸ್ ಸಬ್ಜೆಕ್ಟ್ ಕಡ್ಡಾಯ. ಸೊ ಹಾಗಾಗಿ ಅಲ್ಲಿ ನೀವು ಅಲ್ಲಿ ನೋಡಿ, ಅಲ್ಲಿ ಇಂಡಿಯಾದಲ್ಲಿ 100 ಗ್ರ್ಯಾಂಡ್ ಮಾಸ್ಟರ್ ಇದ್ರೆ 50 ಮೇಲೆ ಅಲ್ಲಿ ಇದ್ದಾರೆ. ದಿಸ್ ಇಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಅದರ್ ಸ್ಟೇಟ್ಸ್ ಅಂಡ್ ತಮಿಳುನಾಡು. ಸೊ ಇಲ್ಲೂ ನೀವು ಚೆಸ್ ಇಂಟ್ರೊಡ್ಯೂಸ್ ಮಾಡಿ, ನೀಡ್ ನಾಟ್ ಪ್ರೊಡ್ಯೂಸ್ ಗ್ರ್ಯಾಂಡ್ ಮಾಸ್ಟರ್ಸ್. ಚದುರಂಗ ಅಂತ ಹೇಳಿ ನಮ್ಮ ದೇಶದಿಂದ ಬಂದಿರೋದು, ಇದರಲ್ಲಿ ನಮ್ಮವರು 5 ಬಾರಿ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ಕ್ರಿಕೆಟ್ ಗಿರೋ ಕ್ರೇಜ್ ನಮಗೆ 10% ಚೆಸ್ ಗೇಮ್ಗೂ ತೋರಿಸಿ, ಬೇರೆ ಎಲ್ಲಾ ಗೇಮ್ಗೂ ಇವನ್ ಆಗಿ ಡಿವೈಡ್ ಆಗ್ಲಿ. ದೇರ್ ಶುಡ್ ಬಿ ಸಮ್ ಸಪೋರ್ಟ್ ಫ್ರಮ್ ದಿ ಗವರ್ಮೆಂಟ್, ಫ್ರಮ್ ದಿ ಪಬ್ಲಿಕ್. ಅವಾಗ ನಾವು ಏನಾದ್ರೂ ಇಂಪ್ರೂವ್ ಮಾಡಬಹುದು. ಪ್ರತಿ ಇಯರ್ ನಾವೇ ಚಾಂಪಿಯನ್ ಆಗ್ಬಹುದು ವರ್ಲ್ಡ್ ಅಲ್ಲಿ. ನಮ್ಮಲ್ಲಿ ಅಷ್ಟೊಂದು ಟ್ಯಾಲೆಂಟ್ ಇದೆ. ಕ್ರಾಸ್ ರೂಟ್ ಲೆವೆಲ್, ಇನ್ಫ್ರಾಸ್ಟ್ರಕ್ಚರ್, ಫಂಡ್ಸ್, ಇದು ಬಂದ್ರೆ ಎಲ್ಲೋ ಚೆನ್ನಾಗಾಗುತ್ತೆ.
1: ಚೆಸ್ ಆಟಗಾರ್ತಿಯರು ಚಾಂಪಿಯನ್ಶಿಪ್ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡರು.
2: ನನ್ನ ಹೆಸರು ವೃತ್ತಿ ಜೈನ್ ಅಂತ. ಮಿಡಲ್ ಬ್ಲೈಂಡ್ ಮ್ಯಾಮ್, ರೆಟಿನೋಪ್ಲಾಸ್ಟಮಾ ಅಂತ ಆಗಿತ್ತು, ಟೈಪ್ ಆಫ್ ಐ ಕ್ಯಾನ್ಸರ್. ಸೊ ಒಂದ್ ಐ ಅಲ್ಲಿ ಪ್ರಾಬ್ಲಮ್ ಇತ್ತು, ಇನ್ನು ಬಾಡಿಗೆಲ್ಲ ಅದು ಸ್ಪ್ರೆಡ್ ಆಗಬಾರ್ದು ಅಂತ ಸೊ ಇನ್ನೊಂದು ಐನ ರಿಮೂವ್ ಮಾಡೋಯ್ತು. ನಾನು 14 ವರ್ಷ ಇದ್ದಾಗ ಸ್ಟಾರ್ಟ್ ಮಾಡಿದ್ದು ಕಲಿಯೋಕೆ ಚೆಸ್ನ. ಚೆಸ್ ಅಲ್ಲಿ ನಂಗೆ ಇಂಟ್ರೆಸ್ಟ್ ಯಾಕೆ ಬಂತು ಅಂದ್ರೆ, ನಾನು ಬೇರೆ ಏನು ಸ್ಪೋರ್ಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇರ್ಲಿಲ್ಲ. ಫಸ್ಟ್ ಮ್ಯೂಸಿಕ್ ಕಲಿತಾ ಇದ್ದೆ, ಮ್ಯೂಸಿಕ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ, ಬಟ್ ಚೆಸ್ ಅಲ್ಲಿ ನನ್ನ ಇಂಟ್ರೆಸ್ಟ್ ಡೆವಲಪ್ ಆಯ್ತು. ಆ ಟೈಪ್ ಆಫ್ ಮೆಂಟಲ್ ಜಿಮ್ ಅಂತ ಹೇಳ್ಬೋದು. ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ವರ್ಗೂ ನಾನು ಶಿವಮೊಗ್ಗ ಶಾರದಾ ದೇವಿ ಅಂಧರ ವಿಕಾಸ ಕೇಂದ್ರ ಆ ಶಾಲೆಯಲ್ಲಿ ವ್ಯಾಸಂಗ ಮಾಡಿದೆ. DVS ಇಂಡಿಪೆಂಡೆಂಟ್ ಕಾಲೇಜ್ ಅಂತ ಇದೆ ಶಿವಮೊಗ್ಗದಲ್ಲಿ, ಅಲ್ಲಿ 11th-12th ಓದ್ಕೊಂಡೆ. ಅಂಡ್ ಡಿಗ್ರಿ ಕೂಡ DVS ಅಲ್ಲೇ ಮುಗಿಸಿದೀನಿ ಮ್ಯಾಮ್. 2019 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಉಡ್ಪ ಸರ್ ಅಂತ ಇದಾರೆ, ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಪ್ರೆಸೆಂಟ್ ಅಜಿತ್ ಸರ್ ಅಂತ ಇದಾರೆ ಮೈಸೂರಿಂದ, ಅವ್ರ ಹತ್ರ ಕೋಚಿಂಗ್ ತಗೊಳ್ತಾ ಇದ್ದೀನಿ. ಬ್ಲೈಂಡ್ಸ್ ಗೋಸ್ಕರ ಚೆಸ್ ಬೋರ್ಡ್ ಸಪರೇಟ್ ಆಗಿ ಬರುತ್ತೆ, ಅದರಲ್ಲಿ ಸ್ಕ್ವೇರ್ಸ್ ಅಷ್ಟೇ, ಬ್ಲಾಕ್ ಮೇಲ್ ಇರುತ್ತೆ, ವೈಟ್ ಟಚ್ ಮಾಡಿದಾಗ ಸ್ವಲ್ಪ ಡೌನ್ ಇರುತ್ತೆ. ಅಂಡ್ ಪೀಸಸ್ ಅಲ್ಲಿ ಬ್ಲಾಕ್ ಪೀಸಸ್ ಗೆ ಮೇಲೆ ಡಾಟ್ ಇರುತ್ತೆ, ಚುಕ್ಕಿ ಇರುತ್ತೆ ಒಂದು. ಸೊ ಅದು ಟಚ್ ಮಾಡಿದ ತಕ್ಷಣ ಬ್ಲಾಕ್ ಅಂತ ಗೊತ್ತಾಗುತ್ತೆ, ವೈಟ್ ಗೆ ಪ್ಲೇನ್ ಇರುತ್ತೆ, ಚುಕ್ಕಿ ಇರೋದಿಲ್ಲ. ಹಾಗೆ ಅದರ ಶೇಪ್ಸ್ ನೆನ್ಪಿಟ್ಕೊಂಡಿರ್ತೀವಿ, ಬಿಷಪ್ ಯಾವ ಶೇಪ್ ಇರುತ್ತೆ, ನೈಟ್ ಏನ್ ಶೇಪ್ ಇರುತ್ತೆ, ಕಿಂಗ್, ರುಕ್, ಕ್ವೀನ್, ಎಲ್ಲಾ ಶೇಪ್ಸ್ ನೆನ್ಪಿಟ್ಕೊಂಡಿರ್ತೀವಿ. ಅಂಡ್ ಡಾಟ್ ಇದ್ರೆ ಬ್ಲಾಕ್, ಡಾಟ್ ಇಲ್ಲ ಅಂದ್ರೆ ವೈಟ್. ಅವರು ನನ್ನ ಚೆಸ್ ಬೋರ್ಡಲ್ಲೂ ಆಡ್ಬೋದು, ಅವ್ರ ಬೋರ್ಡಲ್ಲೂ ಆಡ್ಬೋದು. ಅವರು ಮೂವ್ ಪ್ರೊನೌನ್ಸ್ ಮಾಡಬೇಕು, ಏನ್ ಮೂವ್ ಮಾಡ್ತಾರಲ್ಲ ಅದನ್ನ ಅನೌನ್ಸ್ ಮಾಡಬೇಕು. ನೊಟೇಷನ್ ಅಂತ ಇರುತ್ತೆ ಚೆಸ್ ಅಲ್ಲಿ, ಪ್ರತಿ ಸ್ಕ್ವೇರ್ಗೂ ಒಂದು ಆಲ್ಫಾಬೆಟ್ ಇರುತ್ತೆ, ಒಂದ್ ನಂಬರ್ ಇರುತ್ತೆ, A-H-1-8. ಸೊ ಯಾವ ಸ್ಕ್ವೇರ್ ಅಲ್ಲಿ ಇಟ್ಟಿದ್ದಾರೆ ಆ ನಂಬರ್ ಮತ್ತೆ ಆಲ್ಫಾಬೆಟ್ ಹೇಳಿದಾಗ ನಾವು ಈಸಿಲಿ ಅದನ್ನ ಟಚ್ ಮಾಡಿ ಕೂಡ ನೋಡಬಹುದು. ನಮ್ದು ಲೈನ್ಸ್ ಅಲ್ಲಿ ಲಿಫ್ಟ್ ಅಂಡ್ ಮೂವ್ ಅಂತ ಇರುತ್ತೆ. ಸೈಟೆಡ್ ಸಾಮಾನ್ಯ ಪ್ಲೇಯರ್ಸ್ ಗೆ ಈಗ ಅವರು ಏನಾದ್ರು ಪೀಸ್ ಟಚ್ ಮಾಡಿದ್ರು ಅಂದ್ರೆ ಅದನ್ನೇ ಮೂವ್ ಮಾಡಬೇಕು, ಬಟ್ ನಾವು ಪೀಸಸ್ ನ ಸ್ಕ್ವೇರ್ ಅಲ್ಲಿ ಫಿಕ್ಸ್ ಮಾಡ್ತೀವಿ. ಲಿಫ್ಟ್ ಮಾಡಿದ್ರೆ ಅದನ್ನ ಎತ್ತಿದ್ರೆ ಅದನ್ನೇ ಮೂವ್ ಮಾಡಬೇಕು, ಯಾಕಂದ್ರೆ ನಮ್ದು ಟಚ್ ಇಂಪಾರ್ಟೆಂಟ್. ಎಲ್ಲಾ ಪೀಸಸ್ ನ ಟಚ್ ಮಾಡ್ತೀವಿ, ಆದ್ರೆ ಯಾವ್ದಾದ್ರು ಲಿಫ್ಟ್ ಮಾಡಿದ್ರೆ ಎತ್ತಿದ್ರೆ ಅದನ್ನೇ ಮೂವ್ ಮಾಡಬೇಕು. ಸೊ ಲಿಫ್ಟ್ ಅಂಡ್ ಮೂವ್ ಅಂತ ಅಷ್ಟೇ ರೂಲ್ ಡಿಫ್ರೆನ್ಸ್ ಬಿಟ್ರೆ ಇನ್ನೆಲ್ಲಾ ರೂಲ್ಸ್ ಸೇಮ್, ಟೈಮಿಂಗ್ಸ್ ಸೇಮ್ ಇರುತ್ತೆ, ಎಲ್ಲಾ ರೂಲ್ಸ್ ಸೇಮ್ ಅಪ್ಲೈ ಆಗುತ್ತೆ. ನನ್ಗೆ ಕೆಲವೊಂದ್ಸತಿ ಟ್ಯಾಕ್ಟಿಕಲ್ ಮೂವ್ಸ್ ಅಂತ ಇರುತ್ತೆ, ಅದು ಪ್ರಾಕ್ಟಿಸ್ ಮಾಡ್ತಾ ಮಾಡ್ತಾ ಜಾಸ್ತಿ ಲೈಕ್ ನಾವು ಬೆಳೀತಾ ಹೋಗ್ತೀವಿ. ಅದರಲ್ಲಿ ಟ್ಯಾಕ್ಟಿಕಲ್ ಮೂವ್ ಏನೋ ನಾನು ಪ್ಲಾನಿಂಗ್ ಲೈಕ್ ಪ್ರೊಸೆಸ್ ಅಲ್ಲಿ ಇದ್ದೀನಿ, ಡೆವಲಪ್ ಆಗ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಹೊಸೂರಲ್ಲಿ ಚೆಸ್ ಟೂರ್ನಮೆಂಟ್ ಇತ್ತು ಫೆಬ್ರವರಿಯಲ್ಲಿ 2026 ಅಲ್ಲಿ, ಅದು ಸೈಟೆಡ್ ಟೂರ್ನಮೆಂಟ್, ಅಲ್ಲಿ ಆಡಿದ್ದೀನಿ. ಹಾಗೆ ಜನವರಿಯಲ್ಲಿ ಶಿವಮೊಗ್ಗದಲ್ಲೇ ನಡೆದಿತ್ತು, ಅದಾದ್ಮೇಲೆ ಚಂಡೀಗಢ ಅಲ್ಲಿ ಟೂರ್ನಮೆಂಟ್ ಆಡಿದ್ದೆ, ಚೈನಾದಲ್ಲೂ ಟೂರ್ನಮೆಂಟ್ ಆಡಿದ್ದೆ ನಾನು

0: ಇಂಟರ್ನ್ಯಾಷನಲ್ ಚೆಸ್ ಅಲ್ಲಿ ಏಷ್ಯನ್ ಪ್ಯಾರಾಗೇಮ್ಸ್ ನ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೆ. ನಾನು ಕ್ಲಾಸಿಕಲ್ ಟೂರ್ನಮೆಂಟ್ಸ್ ಜಾಸ್ತಿ ಆಡ್ತೀನಿ, ರ್ಯಾಪಿಡ್ ಆಡೋದಿಲ್ಲ. ಮತ್ತೆ ಬ್ಲಿಡ್ಸ್ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಬ್ಲಿಡ್ಸ್ ಅಲ್ಲಿ 3 ಮಿನಿಟ್ಸ್ ಅಷ್ಟೇ ಇರುತ್ತೆ ಮತ್ತೆ 2 ಸೆಕೆಂಡ್ಸ್ ಅಷ್ಟೇ ಇನ್ಕ್ರಿಮೆಂಟ್ ಇರುತ್ತೆ. ಸೊ ನಾವು ಬೋರ್ಡ್ ಟಚ್ ಮಾಡಿ ಆಡೋಷ್ಟೊತ್ತಿಗೆ ಸೆಕೆಂಡ್ಸ್ ಎಲ್ಲ ಹೋಗಿರುತ್ತೆ. ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ ಬ್ಲಿಡ್ಸು. ಬ್ಲೈಂಡ್ ಅಲ್ಲಿ ವಿಮೆನ್ ಚೆಸ್ ಚಾಂಪಿಯನ್ಶಿಪ್ ಅಂತ ಆಗಿತ್ತು ಚಂಡೀಗಢ್ ಅಲ್ಲಿ 2023 ಅಲ್ಲಿ. 3 ಟೋಟಲಿ ಬ್ಲೈಂಡ್, 3 ಪಾರ್ಷಲಿ ಬ್ಲೈಂಡ್ ಅಂತ ಅವ್ರ ಸೆಲೆಕ್ಷನ್ ಕ್ರೈಟೀರಿಯಾ ಇತ್ತು. ನಾನು ಸೆಕೆಂಡ್ ಪ್ಲೇಸ್ ಆದೆ ಟೋಟಲಿ ಬ್ಲೈಂಡ್ ಟೀಮ್ ಅಲ್ಲಿ. ಅದರಿಂದ ನಾನು ಸೆಲೆಕ್ಷನ್ ಆಗಿ ದೆನ್ ಚೈನಾದಲ್ಲಿ ಟೂರ್ನಮೆಂಟ್ ಆಡಕ್ಕೆ ಅವಕಾಶ ಸಿಕ್ತು. ಅಲ್ಲಿ ನನಗೆ ಟೀಮ್ ಬ್ರಾಂಜ್ ಮೆಡಲ್ ಆಯ್ತು. ಏಷ್ಯನ್ ಪ್ಯಾರಾ ಗೇಮ್ಸ್ಗೋಸ್ಕರ ಫುಲ್ ಒಂದು ವಿಲೇಜ್ ನ ರೆಡಿ ಮಾಡಿದ್ರು ಎಲ್ಲಾ ಸ್ಪೋರ್ಟ್ಸ್ಗೆ. ಇಂಡಿಯನ್ ಪ್ಲೇಯರ್ಸ್ಗೆ ಒಂದು ಬಿಲ್ಡಿಂಗ್ ಕಟ್ಟಿದ್ರು ಅಲ್ಲಿ. ಫುಲ್ ಲೈಕ್ ಇಂಡಿಯಾ ರೆಕಗ್ನೈಸ್ ಮಾಡ್ಬೇಕಂದ್ರೆ ಅಲ್ಲಿ ಇಂಡಿಯನ್ ಫ್ಲಾಗ್ ಹಾಕಿರ್ತಾರೆ. ಈವನ್ ಲಿಫ್ಟ್ ಅಲ್ಲಿ ಫ್ಲಾಗ್ ಹಾಕಿದ್ರು. ಸೊ ಅದು ತುಂಬಾ ಚೆನ್ನಾಗಿತ್ತು, ಪ್ರೌಡ್ ಮೂಮೆಂಟ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಂಟರ್ನ್ಯಾಷನಲ್ ಚೆಸ್ ಆಡಿದ್ದು. ಸೊ ನಮಗೆ ಮೆಡಲ್ ಬಂದಿದ್ದು ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ಗೆ ಮೆಡಲ್ ಬಂತಲ್ಲ, ಅದರಿಂದ ನಂಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸರ್ ಜೊತೆಗೂ ಮೀಟ್ ಮಾಡಕ್ಕೆ ಅವಕಾಶ ಸಿಕ್ತು. ಸೊ ತುಂಬಾ ಸರ್ಪ್ರೈಸಿಂಗ್ ಅಂಡ್ ತುಂಬಾ ಚೆನ್ನಾಗಿತ್ತು, ಹ್ಯಾಪಿ ಮೂಮೆಂಟ್. ಬ್ಲೈಂಡ್ ಚೆಸ್ ಅಲ್ಲಿ ಫಸ್ಟ್ ಬರಬೇಕು, ವಿಮೆನ್ ಟಾಪ್ 5 ಅಲ್ಲಿ ಬರಬೇಕು ಅಂತ ಆಸೆ ಇದೆ. ಅಟ್ ಪ್ರೆಸೆಂಟ್ ಟಾಪ್ 10 ಅಲ್ಲಿ ಬರ್ತೀನಿ. ಚೆಸ್ ಅಲ್ಲಿ ಟಾಪ್ 3 ಅಲ್ಲಿ ಫಸ್ಟ್ ಇಲ್ಲ ಸೆಕೆಂಡ್ ಬರಬೇಕು ಅಂತ ಒಂದಿದೆ. ಹಾಗೆ ರೇಟಿಂಗ್ ಇನ್ಕ್ರಿಮೆಂಟ್ ಮಾಡಬೇಕು, ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು ಇನ್ನೂ ಜಾಸ್ತಿ. ಚೆಸ್ ನೀವು ಆಡಿದ್ರೆ ಒಂದು ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಸಿಗತ್ತೆ, ಅದರಿಂದ ಬೇರೆ ಬೇರೆ ಲೈಫ್ ಲೆಸನ್ಸ್ ಸಿಗತ್ತೆ, ತಾಳ್ಮೆ ಕಲಿಯಕ್ ಸಿಗತ್ತೆ, ನಾವು ಟೈಮ್ ಮ್ಯಾನೇಜ್ಮೆಂಟ್ ಕಲಿತೀವಿ. ಸೊ ಈ ತರ ತುಂಬಾ ಲೈಫ್ ಸ್ಕಿಲ್ಸ್ ನ ಚೆಸ್ ಹೇಳ್ಕೊಡತ್ತೆ. ಲೈಫ್ ನ ನಾವು ಚೆಸ್ ನ ರೀತಿ ನೋಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನಿಮಗೆ ಚೆಸ್ ಕಲಿಬೇಕು ಅಂದ್ರೆ ನೀವು AICFB ಇದೆ, ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಫಾರ್ ಬ್ಲೈಂಡ್, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಚೆಸ್ ಬೋರ್ಡ್ ಅಂಡ್ ಕೋಚಿಂಗ್ ಎಲ್ಲ ಎಲ್ಲಿ ತಗೊಳ್ಳೋದು ಅಂತ ಟ್ರೈ ಮಾಡಬಹುದು. ಇಲ್ಲ ಬೇರೆ ಸ್ಪೋರ್ಟ್ಸ್ ಕೂಡ ಇದೆ, ನಾವು ಬ್ಲೈಂಡ್ ಅಂತ ಏನು ಆಡಕ್ಕಾಗಲ್ಲ ಅನ್ನೋ ಮೈಂಡ್ ಸೆಟ್ ಇಟ್ಕೋಬಾರ್ದು. ಯಾಕಂದ್ರೆ ತುಂಬಾ ಜನ ಸ್ಪೆಷಲಿ ಏಬಲ್ಡ್ ಪೀಪಲ್ ತುಂಬಾ ಅಚೀವ್ ಮಾಡಿದ್ದಾರೆ, ಇನ್ನೂ ಅಚೀವ್ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಲಿಮಿಟ್ ಮಾಡ್ಕೋಬಾರ್ದು. ಸೊ ಯು ಆರ್ ಲಿಮಿಟ್ಲೆಸ್ ಅಂತ ಅನ್ಕೊಂಡು ಯಾವ ಗೇಮ್ ನಿಮಗೆ ಇಷ್ಟ ಆಗತ್ತೆ ಅದನ್ನ ಆಡಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ.
1: Hi, my name is Arushi Severin Helen De Silva. I'm from Mangalore and I played in the recent Karnataka State Women's Chess Championship and I secured second place. The tournament itself was conducted very nicely by the guidance of Anurag Sir and the other orbiters. The food was given on time, the pairings were scheduled and the bus details were given every single day. The parents' waiting hall was very clean and tidied. All the orbiters and the volunteers were very kind. Throughout the tournament, I felt nervous and excited both at the same time. Few of my games were hard, especially the draw ones, but somehow I managed to convert it either into a win or into free draw. Tournament idu first place cash prize 50,000 ishtu dodda cash prize tournament alli nodlike bahala aprupa. ಊಟ ಚೆನ್ನಾಗಿತ್ತು, ಒಳ್ಳೆ ವಾತಾವರಣ, ಚೆಸ್ ಆಡ್ಲಿಕ್ಕೆ ಸೂಕ್ತ ಸ್ಥಳ. ಅನುರಾಗ್ ಸರ್ ಅವರು ಈ ತರ ಚೆಸ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ರೆ ನಾನು ಖಂಡಿತ ಭಾಗವಹಿಸುತ್ತೇನೆ.
2: ಪಾಲಕರು ತಮ್ಮ ಮಕ್ಕಳ ಚೆಸ್ ಸಾಧನೆಯ ಕುರಿತಾಗಿ ಅಭಿಮಾನದಿಂದ ಮಾತನಾಡುತ್ತಾ,
3: ನನ್ನ ಹೆಸರು ಶಗನ್ಲಾಲ್ ಜೈನ್ ಅಂತ, ನನ್ನ ಮಗಳು ಹೆಸರು ವೃತ್ತಿ ಜೈನ್ ಅಂತ, ಅವಳು ಡಿಸೇಬಲ್ಡ್ ಇದ್ದಾಳೆ. ಕೃಷ್ಣ ಉಡುಪ ಸರ್ ಅಂತ ಇದ್ದಾರೆ, ಅವರು ಟೋಟಲ್ ಬ್ಲೈಂಡ್ ಇದ್ದಾರೆ. ಅವರು ಇವಳಿಗೆ ಪ್ರಮೋಟ್ ಮಾಡಿರೋದು, ನೀನ್ ಚೆಸ್ ಕಲಿಬೇಕು, 2019 ಅಲ್ಲೇ ಹೇಳಿದ್ರು, 2022 ನಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಬರುತ್ತೆ, ನೀನ್ ಹೋಗಿ ದೇಶಕ್ಕೋಸ್ಕರ ಗೋಲ್ಡ್ ಮೆಡಲ್ ತರಬೇಕು ಅಂತ ಹೇಳಿದ್ರು. ಅವಾಗಿಂದಾನೇ ಅವಳು ಪ್ರಮೋಟ್ ಆಗಿದ್ದು. ಆ ಟೈಮಲ್ಲಿ ಕೊರೋನಾ ಇತ್ತು, ಕೊರೋನಾ ಟೈಮಲ್ಲಿ ಫುಲ್ ಡೇ ಚೆಸ್, ಫುಲ್ ಡೇ ಚೆಸ್ ನಾನು ಅವಳಿಗೆ ಹೆಲ್ಪ್ ಮಾಡಿದ್ನಿ. ಅವಳು ಪೂರ ಅದರಲ್ಲಿ ಇರ್ತಿದ್ದು. ಚಂಡೀಗಢ ಹೋಗಿ ನ್ಯಾಷನಲ್ಸ್ ಇತ್ತು, ಅಲ್ಲಿ ಸೆಲೆಕ್ಷನ್ ಆಯ್ತು. ಅವಳು ಸೆಲೆಕ್ಷನ್ ಆಗಿ 2022 ನಲ್ಲಿ ಚೈನಾದಲ್ಲಿ ಅಲ್ಲಿಗೆ ಅವಳು ಸೆಲೆಕ್ಷನ್ ಆಯ್ತು. ಅವಳ ಟೀಮ್ ಅಲ್ಲಿ ಜೊತೆಗೆ ಅವ್ರು ಹೋಗಿದ್ಲು, ಅಲ್ಲಿ ನಮ್ಮ ದೇಶಕ್ಕೋಸ್ಕರ ಬ್ರಾಂಜ್ ಮೆಡಲ್ ವಿನ್ ಆಗಿ ಬಂದಿದ್ರು. ಈಗ ನಮ್ಮ AICFB ಅಂತ ಇದೆ, ಅದರಿಂದಾನೇ ಅವರಿಗೆ ಗ್ರ್ಯಾಂಡ್ ಮಾಸ್ಟರ್ ಇಂದ ತರಬೇತಿ ಕೊಡ್ತಿದ್ದಾರೆ ಆಲ್ರೆಡಿ. ಈಗ ಇನ್ನು ಮುಂದೆ ಹೋಗ್ಲಿಕ್ಕೆ ಅವ್ರ ಸರ್ರು ಸಹ ಪ್ರಮೋಟ್ ಮಾಡ್ತಾರೆ. ಇನ್ನೊಬ್ರು ಅಜಿತ್ ಸರ್ ಅಂತ ಇದಾರೆ ಮೈಸೂರಿಂದ, ಅವರು ಈ ತರ ಡಿಸೇಬಲ್ಡ್ ಮಕ್ಕಳಿಗಂತಾನೆ ಅವರು ಸ್ಪೆಷಲ್ ಆಗಿ ಕೋಚಿಂಗ್ ಕೊಡ್ತಾರೆ, ಅದಕ್ಕೇನು ಅವ್ರು ಚಾರ್ಜ್ ಮಾಡ್ತಾ ಇಲ್ಲ. ಹೋಗ್ ಬರೋ ಚಾರ್ಜಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗತ್ತೆ. ಗ್ರ್ಯಾಂಡ್ ಮಾಸ್ಟರ್ ಆಗ್ಬೇಕು ಅಂತ ಇಷ್ಟ ಮಾಡ್ತಾ ಇದ್ದೀವಿ. ಅವಳಿಗೂ ಇಷ್ಟ ಇರೋದು IPS ಆಗ್ಬೇಕು ಅಂತ ಇದ್ದಾಳೆ, ನೋಡ್ಬೇಕು ಈಗ ಮುಂದೆ ಏನಾಗುತ್ತೆ ನೋಡ.
4: ನಾವು ಮಂಗಳೂರಿಂದ, ಮಗಳು ಮಾನಸ ಬೆಂಗಳೂರಲ್ಲಿ ರೀಸೆಂಟ್ಲಿ ವರ್ಕಿಂಗ್.

0: ಮಾಡಿದ್ದು ಒಂದು 10ನೇ ವರ್ಷಕ್ಕೆ. ಸ್ವಲ್ಪ ಬಿಗಿನಿಂಗ್ ಅವಳ ತಂದೆ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಸೆಲ್ಫ್ ಸ್ಟಡಿ ಮಾಡಿ. ಮನೆಯಲ್ಲಿ ಅಂದ್ರೆ ಅವಳ ತಂದೆಗೆ ಇಂಟ್ರೆಸ್ಟ್ ಇತ್ತು. ಈ ರೈನಿ ಸೀಸನ್ ಅಲ್ಲಿ ಔಟ್ ಸೈಡ್ ಆಡ್ಲಿಕ್ಕೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ, ಆ ಟೈಮಲ್ಲಿ ಅಪ್ಪನೊಟ್ಟಿಗೆ ಕೂತ್ಕೊಂಡು ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಇಂಟ್ರೆಸ್ಟ್ ಬಂತು. ಮಂಗಳೂರಲ್ಲಿ ಟೂರ್ನಮೆಂಟ್ಸ್ ಆಗ್ತಾ ಇತ್ತು, ಡೈರೆಕ್ಟ್ ಚೆಸ್ ಸ್ಕೂಲ್ನವರೆಲ್ಲ ಕಂಡಕ್ಟ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಅವಳನ್ನು ಫಸ್ಟ್ ಕರ್ಕೊಂಡು ಹೋಗಿದ್ದು. ಫಸ್ಟ್ ಟೂರ್ನಮೆಂಟ್ ಅಲ್ಲೇ 2 or 3 ಪಾಯಿಂಟ್ಸ್ ಮಾಡಿದ್ಲು, ಅಲ್ಲಿಂದ ಸ್ಟಾರ್ಟ್ ಆಯ್ತು. ನ್ಯಾಷನಲ್ಸಿಗೂ ಸಿಲೆಕ್ಟ್ ಆಗಿದ್ಲು, ಚೆನ್ನೈಗೆ ಕರ್ಕೊಂಡು ಬಂದಿದ್ವಿ. ಸ್ವಲ್ಪ ಏಜ್ ಕ್ಯಾಟಗರಿಯಲ್ಲೆಲ್ಲ ಅವಳು ಚಾಂಪಿಯನ್ ಆಗಿದ್ದಾಳೆ. ಸ್ಕೂಲ್ ಗೇಮ್ಸ್ ಅಲ್ಲಿ ಅವಳು 2 times ಗೋಲ್ಡ್ ಮೆಡಲಿಸ್ಟ್ ಅವರ ಟೀಮ್, ಆಮೇಲೆ 1 time ಸಿಲ್ವರ್ ಮೆಡಲ್. ಶಿ ಸಿಲೆಕ್ಟೆಡ್ ಟು ಏಷ್ಯನ್ ಗೇಮ್ಸ್, ನ್ಯಾಷನಲ್ ಲೆವೆಲ್ ಅಲ್ಲಿ 4th ಬಂದಿದ್ಲು. ಅಲ್ಲಿಂದ ಸಿಲೆಕ್ಟ್ ಆಗಿದ್ದು, ಅದು ಟೆಹರಾನ್ ಅಲ್ಲಿ ಆಗಿದ್ದು. ಆಮೇಲೆ ಡೆಲ್ಲಿಯಲ್ಲಿ ಎಲ್ಲ ಆಗಿತ್ತು ಏಷ್ಯನ್ ಚೆಸ್ ಚಾಂಪಿಯನ್ಶಿಪ್, ಆಗಲ್ಲ ಆಡಿದ್ಲು. ಆದ್ರೆ ಅವಳು ಅದನ್ನೇ ಕಂಪ್ಲೀಟ್ ಅದಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಸ್ಟಡೀಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಸೈನ್ಸ್ ತಕೊಂಡು MSc ಮಾಡಿ PhD ಮಾಡಿದ್ದಾಳೆ ಅವಳು. ಚೆಸ್ ಅನ್ನ ಅವಳಿಗೆ ಹಾಬಿ ಆಗಿ ಯಾವಾಗ್ಲೂ ಪರ್ಮನೆಂಟ್ ಆಡ್ಲಿಕ್ಕೆ ಇಂಟ್ರೆಸ್ಟ್.
1: ನನ್ನ ಹೆಸರು ಶಿಲ್ಪಾ ಅಂತ, ನಾನು ದೀಕ್ಷಿತಾ ಹೆಚ್ ರಾಜ್ ಅನ್ನ ಪೇರೆಂಟು. ಆಕ್ಚುಲಿ ಅವಳು under 7 ಕರ್ನಾಟಕ ಸ್ಟೇಟ್ ಇಂದ ಸೆಲೆಕ್ಟ್ ಆಗಿದ್ಲು ನ್ಯಾಷನಲ್ಸ್ ಆಡೋದ್ಲು. ನಂತರದಲ್ಲಿ ಅವಳಿಗೆ ಫಿಡೆ ರೇಟಿಂಗ್ ಇದೆ, ಕ್ಲಾಸಿಕಲಿ 1436 ಇದೆ, ರ್ಯಾಪಿಡ್ 1448 ಇದೆ. ಈ ಟೂರ್ನಮೆಂಟ್ ತುಂಬಾ ಚೆನ್ನಾಗಿ ಕಂಡಕ್ಟ್ ಮಾಡಿದ್ದಾರೆ ಕೂಡ. ವುಮೆನ್ಸ್ ಗೆ ಇರೋದ್ರಿಂದ ಅದೊಂದು ಬೆನಿಫಿಟ್, ಯಾಕೆ ಅಂದ್ರೆ ಓಪನ್ಸ್ ಅಲ್ಲೆಲ್ಲ ಆಡೋದೆಲ್ಲ ತುಂಬಾ ಕಷ್ಟ ಆಗತ್ತೆ ಗರ್ಲ್ಸ್ ಗೆ. ಸೊ ಬರೀ ವುಮೆನ್ ಕೆಟಗರಿನಲ್ಲೇ ಆಡಿಸೋದ್ರಿಂದ ಮಕ್ಕಳ ಸ್ವಲ್ಪ ಇಂಟ್ರೆಸ್ಟೂ ಬರುತ್ತೆ, ಮತ್ತೆ ಏನಾದರೂ ಅಚೀವ್ಮೆಂಟ್ ಮಾಡ್ಲಿಕ್ಕೂ ಇದು ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಮಕ್ಕಳಿಗೂ ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಮತ್ತೆ ಚೆನ್ನಾಗಿ ಪೇರೆಂಟಿಗೂ ಮಾಡಿದ್ದಾರೆ, ಹಾಗೆ ಪೇರೆಂಟ್ಗಳನ್ನ ಪಿಕಪ್ ಡ್ರಾಪ್ ಕೂಡ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ, ಟೋಟಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ನನ್ನ ಮಗಳಿಗೆ ಬಂದಿವಾಗ 9 years under 9 ಕೆಟಗರಿನಲ್ಲಿ ಬರ್ತಾಳೆ. ನಾವು ಪೇರೆಂಟ್ ಆಗಿ ಸ್ವಲ್ಪ ವೆಯ್ಟ್ ಮಾಡಬೇಕು, ಯಾಕೆಂದ್ರೆ ಮಕ್ಕಳಿಗೆ ಯಾವ್ದನ್ನೇ ಆ ಓನ್ ಇಂಟ್ರೆಸ್ಟ್ ಇಂದ ಕಲಿಯೋ ತನಕನೂ ನಾವು ಬಿಡಬೇಕಾಗತ್ತೆ. ಹಾಗಾಗಿ ನಾವು ಓಕೆ ಅನ್ಕೊಂಡು ಇವಾಗ ಬಿಟ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀನಿ. ಓವರ್ ಆಲ್ ಚೆನ್ನಾಗಿದೆ. ಸುಮ್ಮನೆ ಮನೆ ಹತ್ರ ಒಂದು ಅಕಾಡೆಮಿ ಇತ್ತು, ಪ್ರಾಕ್ಟೀಸಿಗೆ ಹೋಗ್ಲಿ ಅಂತ ಬಿಟ್ಟೆ. ಆಮೇಲೆ ಅವ್ರು ಸರ್ ತ್ಯಾಗರಾಜ್ ಅಂತ ಇದ್ದಾರೆ ಹಾಸನಲ್ಲಿ, ಅವರು ಇಲ್ಲ ಮೇಡಮ್ ಟೂರ್ನಮೆಂಟ್ಸ್ಗಳೆಲ್ಲ ಇರುತ್ತೆ, ಚೆನ್ನಾಗಿ ಆಡ್ತಾಳೆ, ನೀವು ಕರ್ಕೊಂಡು ಹೋಗಿ ಆಡಿಸಿ ಅಂತ ಅವ್ರು ಸ್ವಲ್ಪ ನನಗೆ ತುಂಬ ಸಜೆಷನ್ಸ್ ಕೊಟ್ಟರು. ಹಾಗಾಗಿ ನಾನು ಎಲ್ಲ ಕಡೆ ಕರ್ಕೊಂಡು ಹೋಗಿ ಸ್ವಲ್ಪ ಆಡಿಸಿ ಆಡಿಸಿ ಒಂದು ಲೆವೆಲಿಗೆ ಬಂದ್ಲು. ಆಮೇಲೆ under 7 ಕೂಡ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಕೊಟ್ಟರು ಕೂಡ, ಅವ್ರಿಗೆ ಹೇಗಿರುತ್ತೆ ಹೇಗೆ ಮಾಡಬೇಕು ಅನ್ನೋದನ್ನ ಐಡಿಯಾಸ್ನ ತ್ಯಾಗರಾಜ್ ಅನ್ನೋರು ಕೊಟ್ಟರು. ಫಸ್ಟ್ ಡೇ 1 point ಅಷ್ಟೇ ಮಾಡಿದ್ಲು, ಬಿಕಾಸ್ ಇದು ಓಪನ್ ಆಗಿರೋದ್ರಿಂದ under 19 1615 ಅನ್ನೋರು ರೇಟಿಂಗ್ ಬಂದಿದ್ರು, ಅವರಿಬ್ರ ಜೊತೆ ಹೋಯ್ತು.
2: ಆನಂದ್ ಡಿಸಿಲ್ವಾ ನನ್ನ ಹೆಸರು, ನಾನು ಮಂಗಳೂರಿಂದ ಬಂದಿದ್ದೀನಿ. ನನ್ನ ಮಗಳು ಆರುಷಿ ಡಿಸಿಲ್ವಾ ಅಂತ, ಈಗ ಫಸ್ಟ್ PUC ಮಂಗಳೂರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಳೆ. ಈ ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗಲಿಕ್ಕೆ ಅವಳಿಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಅವಳು ಇತ್ತೀಚಿನ ಕರ್ನಾಟಕ ರಾಜ್ಯ under 19 ಮತ್ತೆ under 17 ಅಲ್ಲಿ ಪ್ರಥಮ ಸ್ಥಾನ ಗೆದ್ದಿದ್ದಾಳೆ. ಚೆಸ್ ಸಾಧಾರಣ ಮೊದಲನೇ ತರಗತಿಯಲ್ಲೇ ಕಲ್ತಿದ್ಲು ಅವಳು. ಆಗ ಡೆರಿಕ್ ಶಾಲೆ ಅಂತ ಮಂಗಳೂರಲ್ಲಿ ಒಂದು ಶಾಲೆ ಇದೆ, ಅದು ಚೆಸ್ ಕಲಿಸುವುದು. ನಾವು ಅಲ್ಲಿ ಅವಳನ್ನು ಕಳಿಸಿದ್ದು, ಮತ್ತೆ ಪ್ರತಿದಿನ ಎಂಬಂತೆ ನಾವು ಅಲ್ಲಿ ಕಳಿಸ್ತಿದ್ದೆವು. ಹಾಗೆ ಸ್ವಲ್ಪ ಸ್ವಲ್ಪ ನಾವು ಆ ಮುಂಚಿನ ತುಂಬಾ ವರ್ಷಗಳಲ್ಲಿ ಅವಳಿಗೆ ಬೇರೆ ಏನು ಹೊರಗಡೆ ಟೂರ್ನಮೆಂಟ್ ಕರ್ಕೊಂಡು ಹೋಗಿಲ್ಲ. ಇತ್ತೀಚೆಗಂತೂ ಕಳೆದ 5 ವರ್ಷಗಳಲ್ಲಿ ಬೇರೆ ಬೇರೆ ಟೂರ್ನಮೆಂಟ್ಗೆಲ್ಲ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ. ಕಳೆದ ವರ್ಷ SLC ಇದ್ದದ್ರಿಂದ ಅವಳನ್ನು ನಾವು ಜಾಸ್ತಿ ಟೂರ್ನಮೆಂಟ್ಸ್ ಕರ್ಕೊಂಡು ಹೋಗಿಲ್ಲ. ಆದ್ರೆ ಅವಳು ಒಳ್ಳೆ ಆಡ್ತಾಳೆ, ಹೆಚ್ಚಾಗಿ ಕರ್ನಾಟಕ ಒಳಗಡೆ ಎಲ್ಲ ಆಡ್ತಿದ್ಲು. ಅವಳದು 1924 ಇದೆ ಈಗ, ಮತ್ತೆ ರ್ಯಾಪಿಡ್ ಅಲ್ಲಿ ಸ್ವಲ್ಪ 1800 ಇದೆ, ಬ್ಲಿಟ್ಸ್ ಅಲ್ಲಿ 1700 ಏನ ಇದೆ. ಕ್ಲಾಸಿಕಲ್ ಇಂಟ್ರೆಸ್ಟ್ ಜಾಸ್ತಿ, ಮತ್ತೆ ಅವಳು ಈಗ ಫಸ್ಟ್ PUC ಸೈನ್ಸ್ ತಗೊಂಡಿದ್ದಾಳೆ. ಆದ್ದರಿಂದ ಎರಡು ಬ್ಯಾಲೆನ್ಸ್ ಮಾಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಭಾರತದಲ್ಲಿ ಕಳಿಸುಕ್ಕಿಂತ ಸ್ವಲ್ಪ ವಿದೇಶಕ್ಕೆ ಹೋಗಿ ಒಂದ್ಸಲ ಪ್ರಯತ್ನ ಮಾಡುವ ಅಂತ ಬರೋ ತಿಂಗಳಲ್ಲಿ ಅವಳಿಗೆ ಯುರೋಪ್ ದೇಶಗಳಿಗೆಲ್ಲ ಕಳಿಸುವ ಆಲೋಚನೆ ಇದೆ. ಕಳೆದ ವರ್ಷ ಸಹ ವಿಮೆನ್ಸ್ ರನ್ನಿಂಗ್ ಚಾಂಪಿಯನ್ ಅವಳು ಈ ಟೂರ್ನಮೆಂಟ್ ಇದು. ಚೆಸ್ ಅಲ್ಲಿ ಮತ್ತೆ ವಿದ್ಯಾಭ್ಯಾಸ ಎರಡು ಜೊತೆ ಜೊತೆಗೆ, ನಾವು ಚೆಸ್ಸು ಬಿಡುವುದಿಲ್ಲ, ವಿದ್ಯಾಭ್ಯಾಸ ಸಹ ಬಿಡುವುದಿಲ್ಲ, ಎರಡು ಒಟ್ಟಾಗಿ ಮುಂದುವರಿಸ್ತೇವೆ ಅಂತ ಹೇಳಿದ್ದೇವೆ.
3: ನನ್ನ ಹೆಸರು ಸುಜಾತ, ನನ್ನ ಮಗಳು ಶರದಿ ಶಾಸ್ತ್ರಿ ಅಂತ, 18 years ಅವಳು. ಫಸ್ಟ್ ಸ್ಟ್ಯಾಂಡರ್ಡ್ಲಿ ಇರಬೇಕಾದ್ರೆ ಚೆಸ್ ಕ್ಲಾಸಿಗೆ ಅಂತ ಹಾಕಿದ್ದು ಸುರೇಶ್ ಸರ್ ಅವಳಿಗೆ ಫಸ್ಟ್ ಕೋಚ್. ತುಂಬ ಚೆನ್ನಾಗಿ ಬೇಸಿಕ್ಸ್ ಎಲ್ಲ ರೆಡಿ ಮಾಡಿ, ಆವಾಗ ಚೆಸ್ ಅಂದರೆ ಇಂಟ್ರೆಸ್ಟ್ ಬರೋಕ್ಕೆ ರೀಸನೇ ಸುರೇಶ್ ಸರ್. ತುಂಬ ಸೀರಿಯಸ್ ಆಗಿ ಅಂತ ನಾವು ತಗೊಂಡಿರಲಿಲ್ಲ, ಯಾಕೆಂದರೆ ಜಸ್ಟ್ ಮಕ್ಕಳೆಲ್ಲ ಮೊಬೈಲ್ಗೆ ತುಂಬ ಎಡಿಕ್ಟ್ ಆಗಿದ್ರಲ್ಲ. ಸೊ ಆ ಟೈಮಲ್ಲಿ ಏನಂದರೆ ಒಳ್ಳೆ ಹಾಬಿ ಒಂದು ಡೆವಲಪ್ ಆಗಲಿ ಮಕ್ಕಳಿಗೆ ಅಂತ ಚೆಸ್ಗೆ ಹಾಕಿದ್ವಿ. ಸೊ ಎವ್ರಿ ವೀಕೆಂಡ್ ಟೂರ್ನಮೆಂಟ್ ಹೋಗಿ

ಬರೋದು, ನ್ಯಾಷನಲ್ಸ್ ಹೋಗೋದು ಬರೋದು ಮಾಡ್ತೀವಿ, ತುಂಬಾ ಅಚೀವ್ ಮಾಡಿರೋದು ಆ ತರ ಎಲ್ಲ ಅಲ್ಲ. ಜಸ್ಟ್ ಮೊಬೈಲ್ ಅಡಿಕ್ಷನ್ ಇಂದ ತಪ್ಸಕ್ಕೆ ಒಳ್ಳೆ ಹಾಬಿ ಅನ್ಕೊಂಡು ಸೆಲೆಕ್ಟ್ ಮಾಡಿರೋದು. ನಾವು ಕೋವಿಡ್ ಟೈಮ್ ಅವರೆಲ್ಲ ಕರೆಕ್ಟ್ ಆಡೋ ಟೈಮಿಗೆ 13-15 ಇಯರ್ಸ್ ಆಗುವಾಗ ನಮ್ಗೆ ಅದು ಸಿಗ್ಲೇ ಇಲ್ಲ, ಯಾಕೆಂದ್ರೆ ಕೋವಿಡ್ ಟೈಮಲ್ಲಿ ಕ್ಲೋಸ್ ಆಯ್ತು. ಆಮೇಲೆ ಓಪನ್ ಆದಾಗ ಇವರು 9th-10th ಸ್ಟ್ಯಾಂಡರ್ಡ್ ಬಂದಿದ್ರು, ಸ್ಟಾಪ್ ಮಾಡಿದ್ವಿ. ನೆಕ್ಸ್ಟ್ ಈಗ PUC ಮುಗಿಸಿದ್ಲು, ಜಸ್ಟ್ ಈಗ ಟೂರ್ನಮೆಂಟ್ ಆಡೋಣ ಅಂತ ಶುರು ಮಾಡಿದ್ದಾಳೆ. ಕೋಚಿಂಗ್ ಬಿಟ್ಟೆ 4 ವರ್ಷ ಆಯ್ತು. ತೇಜ್ ಕುಮಾರ್ ಸರ್ ಮತ್ತೆ ಪುತ್ತೂರು ಕೋಟೆ ಸರ್ ಕೋಚ್ ಮಾಡ್ತಾ ಇದ್ರು ಅವಳಿಗೆ. ಸೊ ಕ್ಲಾಸ್ ಬಿಟ್ಟು 4 ವರ್ಷ ಆಯ್ತು, ಬಟ್ ಈಗ ಹಳೆಯ ಇದರಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು

0: ಗ್ರೂಪ್ ಮಾಡಿ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿತ್ತು ಅವ್ರದ್ದು. ಎಲ್ಲಾ ಕ್ವಶನ್ ಆನ್ಸರ್ ಮಾಡ್ತಾ ಇದ್ರು. ಬಸ್ ನಂಬರು, ಡ್ರೈವರ್ಸು, ಎಕ್ಸ್ಟ್ರಾ ಆಟೋ, ಆಮೇಲೆ ಆಟೋ ಫೇರ್ ಕೂಡ ಫಿಕ್ಸ್ ಮಾಡಿ ಹಾಕಿದ್ರು. ಫುಡ್ ಅರೇಂಜ್ಮೆಂಟ್ ಎಲ್ಲಾನು ಚೆನ್ನಾಗಿ ಮಾಡಿದ್ದಾರೆ. ಅವಳು 1.597 ರೇಟಿಂಗ್. ಇವಾಗ ಫೀಲ್ಡ್ ಬಂದ ತಕ್ಷಣ ನಮ್ಗೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ರಿಸಲ್ಟ್ ಬರಬೇಕು ಅಂದ್ರೆ ಕೋಚಿಂಗ್ ಹೋಗ್ಲೇಬೇಕು. ಸೊ ಕೋಚಿಂಗ್ ಹೋದಾಗ ನಾವು ದುಡ್ಡು ಸ್ವಲ್ಪ ಜಾಸ್ತಿನೇ ಅಂತ ಅನ್ಸುತ್ತೆ ಬೇರೆ ಸ್ಟೇಟ್ಗೆ ಕಂಪೇರ್ ಮಾಡಿಕೊಂಡ್ರೆ. ಅದು ಯಾಕೆ ಅನ್ನೋದು ನಂಗೆ ಗೊತ್ತಿಲ್ಲ. ಎಂಟ್ರಿ ಫೀಸು ಬೇರೆ ಸ್ಟೇಟಲ್ಲಿ ಕಮ್ಮಿ ಇರುತ್ತೆ, ಇಲ್ಲಿ ಯಾಕೆ ಫಿಡೆ ಎಲ್ಲ ಅಷ್ಟು ಜಾಸ್ತಿ ಎಂಟ್ರಿ ಫೀಸ್ ಇಟ್ಟು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆಕ್ಚುಲಿ ಬೇಕಿರೋ ಪ್ರೈಸ್ ಮನಿ ಕಮ್ಮಿನೇ ಇಡ್ಲಿ, ತೊಂದರೆ ಇಲ್ಲ. ಯಾಕೆಂದ್ರೆ ಮಕ್ಕಳಿಗೆ ಫಿಡೆ ಸಿಗಬೇಕು. ಈಗ ರೇಟಿಂಗ್ ಇನ್ಕ್ರೀಸ್ ಆಗ್ಬೇಕಂದ್ರೆ ಫಿಡೆ ಸಿಗಬೇಕು. ಇವ್ರು ಪ್ರತಿ ಸರ್ತಿನೂ ಟೂರ್ನಮೆಂಟ್ ಫೀ ಜಾಸ್ತಿ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲರೂ ಆಡಕ್ಕಾಗಲ್ಲ. ಸೊ ಮೇನ್ ಎಲ್ರಿಗೂ ಏನಾಗಬೇಕಾಗಿರೋ ಅಂದ್ರೆ ಫಿಡೆ ರೇಟಿಂಗ್ ಜಾಸ್ತಿ ಮಾಡ್ಕೋಬೇಕಾಗಿರೋದು. ತುಂಬಾ ಜನ ಪೇರೆಂಟ್ಸ್ ಹತ್ರ ಪ್ರೈಸ್ ಬೇಡ, ಫಿಡೆ ರೇಟಿಂಗ್ ಹೆಚ್ಚು ಮಾಡ್ಕೊಳ್ಳೋಣ ಅಂದ್ರೆ ಎಂಟ್ರಿ ಫೀಸ್ ಅಷ್ಟು ಕೊಡ್ಬೇಕಲ್ಲ. ಹಾಗೆ ಸಾಮಾನ್ಯ ಜನಕ್ಕೆ ಸಿಗೋ ತರಕ್ಕೆ ಅವ್ರಿಗೂ ಲಾಸ್ ಮಾಡ್ಕೊಳ್ಳದಂಗೆ ಈಚೆ ನಮಗೂ ಬರ್ಡನ್ ಆಗದೆ ಇರೋದು ಮಾಡ್ಕೊಂಡ್ರೆ ಒಳ್ಳೇದಂತ. ಚೆಸ್ ಆಡಕ್ಕೆ ತುಂಬಾ ಕಷ್ಟ ಇದೆ ಅನ್ಕೋತೀನಿ. ಯಾಕೆಂದ್ರೆ ಮೆಂಟಲಿ ಒಂದು ಮಗು ಅದನ್ನ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ರಿಯಲ್ಲಿ ತುಂಬಾ ಕಷ್ಟ ಇದೆ. ಸೋಲು ಗೆಲುವು ಎರಡನ್ನು ತಗೊಳ್ಳೋದು ಇದೆಯಲ್ಲ, ಜೊತೆಗೆ ಬೋರ್ಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈಗ ಇನ್ನೇನು ಗೆಲ್ತೀವಿ ಅನ್ನೋ ಮ್ಯಾಚ್ ಸೋತ್ಕೊಂಡ್ ಬಂದಾಗ ಅದನ್ನ ತಗೊಳ್ಳೋದಿದೆಯಲ್ಲ, ಅದು ತುಂಬಾ ಕಷ್ಟ ಇದೆ. ನಾವು ಈವನ್ ಇಷ್ಟು ದೊಡ್ಡವರಿಗೆ ನಮ್ಗೆ ಬೇಜಾರಾಗುತ್ತೆ. ಮಕ್ಕಳಿಗೆ ತುಂಬಾ ಫೀಲ್ ಮಾಡ್ಕೋತಾರೆ. ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರಬೇಕು. ಮೆಂಟಲಿ ಸ್ಟ್ರಾಂಗ್ ಇಲ್ಲದೆ ಇದ್ರೆ ಆಡಕ್ಕೆ ತುಂಬಾ ಕಷ್ಟ ಇದೆ ಚೆಸ್.
1: ಕರ್ನಾಟಕ ರಾಜ್ಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ನಾಲ್ವರು ಮಹಿಳಾ ಚೆಸ್ ಆಟಗಾರ್ತಿಯರು ಅತ್ಯುತ್ತಮ ಪ್ರದರ್ಶನ ನೀಡಿ ಮೊದಲ ನಾಲ್ಕು ಸ್ಥಾನ ಗಳಿಸುವುದರೊಂದಿಗೆ ರಾಷ್ಟೀಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ಗೆ ರಾಜ್ಯ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಪಾಲ್ಗೊಂಡಿದ್ದ ಚೆಸ್ ಆಟಗಾರ್ತಿಯರ ಪೈಕಿ ಶ್ರೇಯಾ ರಾಜೇಶ್ ಪ್ರಥಮ, ಆರುಷಿ ಸೆವರಿನ್ ಹೆಲೆನ್ ಡಿಸೆಲ್ವಾ ದ್ವಿತೀಯ ಸ್ಥಾನ, ಸಿಮ್ರಾ ನದಾಪ್ ಅವರು 6 ಅಂಕಗಳೊಂದಿಗೆ ತೃತೀಯ ಸ್ಥಾನ ಮತ್ತು ಹರ್ಷಿಣಿ ಎ ಅವರು 4 ಸ್ಥಾನ ಪಡೆದು ರಾಷ್ಟೀಯ ಪಂದ್ಯಾವಳಿಗೆ ಅರ್ಹತೆ ಪಡೆದಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಫೆಡರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ ಕೇಳಿದಿರಿ. ಪ್ರಸ್ತುತಿ ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 10:06. ನಮ್ಮ ಮುಂದಿನ ಕಾರ್ಯಕ್ರಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಇದರಲ್ಲಿ ಸಮೀರ್ ರಾವ್ ಅವರ ಬಾನ್ಸುರಿ ವಾದನ ಕೇಳುವಿರಿ. ರಾಗ್ ಯಮನ್, ತಬಲಾ ಸಾತ್ ಆದರ್ಶ್ ಶೆಣೈ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಮೀರ್ ರಾವ್ ಅವರ ಬಾನ್ಸುರಿ ವಾದನ ಕೇಳಿದಿರಿ. ರಾಗ್ ಯಮನ್, ತಬಲಾ ಸಾಥ್ ನೀಡಿದವರು ಆದರ್ಶ ಶೆಣೈ.

0: ಆಕಾಶವಾಣಿ ಬೆಂಗಳೂರು, ಸಮಯ 10:30.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಹಳೆಯ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಮೃತ್ಯುಪಂಜರದಲ್ಲಿ ಗೂಢಾಚಾರಿ 555 ಚಿತ್ರದ ಗೀತೆ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ಗೀತಪ್ರಿಯ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ.

0: कभी तो हंसाए।
1: ಗೀತ ಚಂದ್ರಿಕೆಯ ಮುಂದಿನ ಗೀತೆ ಭಲೆ ಜೋಡಿ ಚಿತ್ರದಿಂದ ಮೂಡಿಬರಲಿದೆ. ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ರತ್ನ ಆರ್ ಅವರ ಸಂಗೀತ.

ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ ಕೇಳಿ ಗೀತ್ ಚಿತ್ರದ ಗೀತೆ, ಆನಂದ್ ಭಕ್ಷಿಯವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿಯವರ ಸಂಗೀತ.

ರಾಷ್ಟ್ರಕವಿ ಕುವೆಂಪು ಅವರ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆ ಅನಿರೀಕ್ಷಿತ ಚಿತ್ರದಿಂದ ಮೂಡಿಬರಲಿದೆ.

ಮುಂದಿನ ಗೀತೆ ಗರ್ ಗರ್ ಕಿ ಕಹಾನಿ ಚಿತ್ರದ್ದು, ಹಾಡಿದ್ದಾರೆ ಕಿಶೋರ್ ಕುಮಾರ್. ರಾಜೇಂದರ್ ಕೃಷ್ಣನ್ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ.

ಗೀತ ಚಂದ್ರಿಕೆ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ ಭಲೆ ಕಿಲಾಡಿ ಚಿತ್ರದಿಂದ ಪಿಬಿ ಶ್ರೀನಿವಾಸ್ ಹಾಗೂ ಎಲ್ ಆರ್ ಈಶ್ವರಿ ಅವರ ಧ್ವನಿಗಳಲ್ಲಿ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೆ ಗೀತಚಂದ್ರಿಕೆ. ಇದುವರೆಗೆ ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.